0: வந்தே மாதரம்.
1: வந்தே மாதரம் சுஜலா சுஃபலா.

ಆಕಾಶವಾಣಿ ಕಾರವಾರ. ಇಂದು ಗುರುವಾರ 2026 ಆಗಸ್ಟ್ ತಿಂಗಳ 20 ತಾರೀಕು. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಗಾಯತ್ರಿ ಹರಿಕಾ ಅಂತ ಹೇಳುವ ನಮಸ್ಕಾರಗಳು. ಸಮಯ 5:58

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಬೆಳಿಗ್ಗೆ 6:10 ಕರುಣಾಳು ಬಾಬಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:10

15 ನಿಮಿಷಕ್ಕೆ ಭಕ್ತಿಗೀತೆಗಳು, 6:30 ಶಕುಂತಲಾ ಗೋಪಶೆಟ್ಟಿ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದಿ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. ಮಂಜುಳಗಾನ ಕಾರ್ಯಕ್ರಮ ಈ ಬೆಳಿಗ್ಗೆ 8:30. ಕಗ್ಗದ ಸಿರಿ 8:50 ಪ್ರಸಾರವಾಗುವ ಈ ಕಾರ್ಯಕ್ರಮದ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ವದರವ್ವ ಕಿರುನಾಟಕ, ರಚನೆ ಯಮುನಾಮೂರ್ತಿ, ನಿರ್ದೇಶನ ಪ್ರಭಾಶಿರೂರ್. 9:30 ಭಜನೆಗಳು. 10:00 ಹಿಂದಿ ಚಿತ್ರಗೀತೆಗಳು. 10:15 ಭಾವಗೀತೆಗಳು. ಈ ಮಧ್ಯಾಹ್ನ 12:05 ವನಿತಾ ವಿಹಾರ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆರೋಗ್ಯ ಕಾರ್ಯಕ್ರಮ 12:35. ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಮತ್ತು ಪರಿಹಾರದ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರ ತಜ್ಞ ಚಾಮರಾಜ್ ದೊಡ್ಡಮನಿ ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎ ಶಂಕರನಾರಾಯಣ. 2:40 ಮುಂಬೈ ಯುದ್ಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ಕೊಂಕಣಿ ಮಾನ್ಯತೆ ದಿನದ ಕುರಿತು ಮಾತನಾಡುತ್ತಾರೆ ಕುಮಟಾದ ಶ್ರೀಮತಿ ದೀಪಾ ನಾಯಕ್. ನಂತರ ಕೊಂಕಣಿ ಗೀತೆಗಳು. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. ಈ 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರುದ್ರಗೌಡ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಜನಪದ ಸಂಗೀತ ಕಾರ್ಯಕ್ರಮ 7:20 ಜಮುನಾ ಮರಾಠಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಕನ್ನಡ ಚಿತ್ರಗೀತೆಗಳು. 8:15 ಹಿಂದಿ ಲಘು ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ಭಾವಗೀತೆಗಳು. 9:30 ಕನ್ನಡ ಭಾರತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದು ಘಟನೆ 1902 ಇಸ್ವಿಗಾದದ್ದು ಅಂತ ಹೇಳಿ DVG ದಾಖಲೆ ಮಾಡ್ತಾರೆ. ಎಂಥ ಅದ್ಭುತ ಘಟನೆ ಇದು. ವೆಂಕಟಕೃಷ್ಣಯ್ಯ ಅಂತ ಇದ್ರು ಮೈಸೂರಲ್ಲಿ. ಮೈಸೂರ್ ಹೆರಾಲ್ಡ್ ಅಂತ ಒಂದು ಇಂಗ್ಲಿಷ್ ಪತ್ರಿಕೆಯನ್ನ, ವೃತ್ತಾಂತ ಚಿಂತಾಮಣಿ ಅಂತ ಕನ್ನಡ ಪತ್ರಿಕೆ ನಡೆಸ್ತಾ ಇದ್ರು. ಎಂಥ ಒಳ್ಳೆ ಮನುಷ್ಯ ಅಂದ್ರೆ ಅತ್ಯಂತ ಮೃದು ಸ್ವಭಾವದವ್ರು, ಯಾರನ್ನಾದ್ರೂ ನಂಬಿಡುವಂಥವ್ರು, ಎಲ್ಲರ ಬಗ್ಗೆನೂ ಪ್ರೀತಿ, ಯಾರಾದರೂ ಮೋಸ ಮಾಡ್ಬೋದಪ್ಪ ಅವ್ರಿಗೆ, ಅಂಥ ಒಳ್ಳೆ ಮನುಷ್ಯ. ಯಾರಾದರೂ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಅವ್ರ ಮೇಲೆ ಕೋಪ ಇಲ್ಲ. ಅಯ್ಯೋ ಪಾಪ, ಏನು ತೊಂದರೆನೋ ಏನೋ, ಏನೋ ಆಸೆ ಇತ್ತು ಅನ್ಸುತ್ತೆ, ಹಾಗೆ ಮಾಡಿಬಿಟ್ಟ, ಹೋಗ್ಲಿ ಬಿಡಿ ಅನ್ನೋರು. ಇಂಥ ಮನುಷ್ಯ ಮತ್ತೊಬ್ಬರಿಗೆ ಬೇಜಾರಾಗಬಾರ್ದು ಅಂತ ತನ್ನ ಇಷ್ಟು ವಿಲ್ಲದ ಕೆಲಸ ಎಲ್ಲ ಮಾಡ್ತಾ ಇದ್ದ. ಇಲ್ಲ ಅನ್ನೋಂಗಿಲ್ಲ ಮತ್ತೊಬ್ಬರಿಗೆ ಮಾಡೋದು. ಆದ್ರೆ ದೊಡ್ಡ ಬರಹಗಾರ, ದೊಡ್ಡ ಪತ್ರಕರ್ತ, ಅವ್ರ ಬಗ್ಗೆ ಸರ್ಕಾರದ ಕೂಡ ಬಹಳ ಗೌರವ ಇತ್ತು, ಸಮಾಜದಲ್ಲಿ ದೊಡ್ಡ ಮರ್ಯಾದೆ ಇತ್ತು. ಅತ್ಯಂತ ಸ್ಪಷ್ಟವಾದಂಥ ನಿಷ್ಪಕ್ಷವಾದಂಥ ಬರವಣಿಗೆ. ಅವರ ಜೀವನದಲ್ಲಿ ಎಷ್ಟು ದಿನ ಶಾಂತಿ ತೃಪ್ತಿ ಕಂಡ್ರೋ ನನಗಂತೂ ನಂಬಕ್ಕೆ ಆಗಲ್ಲ, ಯಾರಿಗೂ ಗೊತ್ತಿಲ್ಲ. ವೆಂಕಟಕೃಷ್ಣಯ್ಯರ ಮೊದಲೇ ಹೆಂಡತಿ ತೀರ್ಕೊಂಡ ಮೇಲೆ ಮತ್ತೊಂದು ಮದುವೆ ಆದರು ವೆಂಕಟಕೃಷ್ಣಯ್ಯನವರು. ಆಕೆ ಹೆಸರು ವೆಂಕಟ ಲಕ್ಷ್ಮಮ್ಮ ಅಂತ. ಮೊದಲನೇ ಹೆಂಡತಿ ಹಾಗೇನೆ ಈಕೆ ಗುಣವತಿ, ಶೀಲ ಸಂಪನ್ನೆ, ಅದಕ್ಕಿಂತ ಹೆಚ್ಚು ಸಂಸ್ಕೃತ ವಿದ್ವಾಂಸಳು, ಚೆನ್ನಾಗಿ ಬರೋದು. ಅದಷ್ಟೇ ಸ್ವಲ್ಪ ದಿವಸ ಅನಿಸುತ್ತೆ ಜೀವನ ಸಂತೃಪ್ತಿಯನ್ನು ವೆಂಕಟಕೃಷ್ಣಯ್ಯ ಕಂಡದ್ದು. ಇನ್ನೇನು ಜೀವನ ಚೆನ್ನಾಗಿ ಆಗ್ತದೆ ಅನ್ನೋ ಹೊತ್ತಿಗೆ ಆಕೆಗೂ ಏನು ರೋಗ ಬಂದು ತೀರ್ಕೊಂಬಿಟ್ಲು ಎರಡನೇ ಹೆಂಡತಿ. ಆ ದೀಪ ನಂದಿ ಹೋಯ್ತು. ವೆಂಕಟಕೃಷ್ಣಯ್ಯನ ಮನೆಯಲ್ಲಿ ಏನು ಪರಿಸ್ಥಿತಿ ಅಂದರೆ, ಇಬ್ಬರು ತಂಗಿಯರು, ಇಬ್ಬರು ವಿಧವೆಯರು, ಒಬ್ಬಳಿಗೆ ಕಣ್ಣಿಲ್ಲ, ಒಬ್ಬಳಿಗೆ ಕಾಲಿಲ್ಲ. ಇಂಥ ಮನೆಯಲ್ಲಿ ಏನು ಸಂತೋಷ ಸಿಕ್ಕಿದ್ದಿತ್ತು ಸ್ವಾಮಿ ಅವರಿಗೆ. ವೆಂಕಟಕೃಷ್ಣಯ್ಯರು ಒಬ್ಬರು ಮಗ ಮಾತ್ರ ಚೆನ್ನಾಗಿದ್ರು, ಅಮಲ್ದಾರ್ ಹುದ್ದೆಯಲ್ಲಿದ್ದರು. ಅವರೇ ತಂದೆ ಹೆಮ್ಮೆ, ನನ್ನ ಮಗ ಅಮಲ್ದಾರ್ ಆಗಿದ್ದಾನೆ, ಸಂತೋಷ ಬರ್ತಾ ಇತ್ತು. ಕರ್ಮ ನೋಡಿ, ಒಂದ್ ದಿವಸ ಬೈಸಿಕಲ್ ಮೇಲೆ ಸವಾರಿ ಮಾಡಿಕೊಂಡು ಅಮಲ್ದಾರ್ ಮನೆಗೆ ಬರುವಾಗ ಮುಖ್ಯ ರಸ್ತೆ ಸೇರೋ ಹೊತ್ತಿಗೆ ಒಂದ್ ಜೋರ ಜಟಕ ಬಂದಿ ಬರೆದು ಹೊಡೆದು ಮುಗ್ಗರಿಸ್ಕೊಂಡು ಅವ್ರ ಮೇಲೆ ಬಿತ್ತು. ಎದೆಗೆ ಬಿದ್ದ ಪೆಟ್ಟಾಯ್ತಲ್ಲ, ಆ ಜೀವ ಕೊಂಡಿ ಕಳಚಿ ಹೋಗ್ಬಿಡ್ತು. ಒಬ್ಬನೇ ಮಗ ಅಮಲ್ದಾರ ಹೋಗ್ಬಿಟ್ಟ. ವೆಂಕಟಕೃಷ್ಣಯ್ಯನ ಕೊನೆ ಆಸೆ ಇತ್ತಲ್ಲ, ಅದು ಚಿಗುರು ಮುರುಟು ಹೋಯ್ತು. ಇಷ್ಟೆಲ್ಲದ್ರ ನಡುವೆ ವೆಂಕಟಕೃಷ್ಣಯ್ಯ ಲೇಖನ ಬರೆಯೋದನ್ನ ನಿಲ್ಲಿಸಲಿಲ್ಲ ಅನ್ನೋದು ನೆನಪಿಡ್ಬೇಕು. ದಿನಕ್ಕೆ ಎರಡು ಲೇಖನ ಬರೀಬೇಕು ಅವರು, ಒಂದು ಇಂಗ್ಲೀಷಲ್ಲಿ, ಒಂದು ಕನ್ನಡದಲ್ಲಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಶೌಚಾದಿಂಬು ತೀರಿಸ್ಕೊಂಡು 5 ಗಂಟೆಗೆ ಲೇಖನ ಬರೆಯೋ ಕೊಡ್ಬೇಕು. ಯಾರೋ ಶಿಷ್ಯ ಬರಬೇಕು ಮುಂದೆ, ಬರ್ಕೊಳ್ರಯ್ಯ ಬರ್ಕೊಳ್ರಯ್ಯ ಅಂತೇಳಿ ಕನ್ನಡದಲ್ಲೊಂದು, ಇಂಗ್ಲೀಷಲ್ಲೊಂದು ಲೇಖನ ಬರೆದು ಪ್ರೆಸ್ಸಿಗೆ ಕಳಿಸಿದ್ಮೇಲೆ ಉಳಿದ ಕೆಲಸ. ಈ ಪುತ್ರ ವಿಯೋಗ ಆದಮೇಲೆ ಎಂಥ ಆಘಾತ ಆಗಿರ್ಬೇಕಲ್ಲ ಅವರಿಗೆ. ಸ್ವಲ್ಪ ದಿವಸಕ್ಕೆ ಇನ್ನೊಂದು ಅನಾಹುತ ಆಯ್ತು, ಮಗಳು ಅಳಿಯ ಒಂದೇ ದಿವಸ ಪ್ಲೇಗಲ್ಲಿ ಸತ್ತೋದ್ರು. ಇದು ಏನಪ್ಪ ಬಂದಿರಬೇಕು ಅನ್ಸುತ್ತೆ ಆ ಮನುಷ್ಯನಿಗೆ, ಕಾಣಲಾರ ದುಃಖ ಇಲ್ಲ. ಆ ಘೋರವಾದ ಸಂದರ್ಭ, ಮನೆಯಲ್ಲಿ ಶವ ಇಟ್ಕೊಂಡಿದ್ದಾರೆ, ಪುರೋಹಿತರು ಬರಬೇಕು ಅಂತ ಕಾಯ್ತಿದ್ದಾರೆ. ಕಾಯ್ಕೊಂಡು ಕೂತವ್ರು ವೆಂಕಟಕೃಷ್ಣ ಒಂದೇ ಸಲ ಕೂಗಿದ್ರು ಶಿಷ್ಯನಿಗೆ, ಅಯ್ಯೋ ಮಹಾತ್ಮ ಏನಯ್ಯ, ಇವತ್ತಿನ ಲೇಖನ ಕಳಿಸಿಲ್ಲಲ್ಲೋ, ಬೇಗ ಕಾಗದ ಲೇಖನ ತಗೊಂಡ್ ಬಾ, ಪುರೋಹಿತ ಬರೋದ್ರೆ ಬರ್ಕೊಂಡ್ಬಿಡು ಅಂತ ಹೇಳಿ ಮನೆಯಲ್ಲಿ ಎರಡು ಹೆಣ ಇಟ್ಕೊಂಡು ತನ್ನ ಸಂಪಾದಕೀಯ ಲೇಖನ ಬರೆದು ಕಳಿಸಿದ್ರಲ್ಲ ಇಂಗ್ಲೀಷಲ್ಲಿ ಕನ್ನಡದಲ್ಲಿ, ಆ ನಂತರ ಶವಯಾತ್ರೆಗೆ ಮನಸ್ಸು ಮಾಡಿದ್ರು. ಇದು ಕರ್ತವ್ಯ ನಿಷ್ಠೆ ಅನ್ನೋದ್ರ ವ್ಯಾಖ್ಯೆ ಅನ್ಕೊಂಡಿದ್ದೀನಿ ನಾನು. ನಾವು ಸಣ್ಣ ಸಣ್ಣ ನೆಪ ಹೇಳಿ ಅತ್ಯಂತ ಪ್ರಮುಖ ಕೆಲಸಗಳಿಗೆ ತಿಲಾಂಜಲಿ ಕೊಡ್ತೇವೆ. ಆಗಲಿಲ್ಲ ಬಿಡ್ರಿ, ಏನು ಮಾಡೋಕ್ಕಾಗ್ತದೆ, ಹುಷಾರಿರಲಿಲ್ಲ ಅವತ್ತು ಅಂತೀವಿ ನಾವು. ಇಂಥ ಕರ್ತವ್ಯ ಪ್ರಜ್ಞೆ ಅಸಾಮಾನ್ಯರನ್ನು ಸಾಮಾನ್ಯರಿಂದ ಬೇರ್ಪಡಿಸ್ತದೆ, ವ್ಯಕ್ತಿಗಳನ್ನು ಅಮರರನ್ನಾಗಿ ಮಾಡಿಸುತ್ತೆ. 1902 ವೆಂಕಟಕೃಷ್ಣಯ್ಯನನ್ನು ಇವತ್ತು ನಾವು ನೆನೆಸಿಕೊಳ್ಳೋದ ಕಾರಣ ಇನ್ಯಾವುದೂ ಅಲ್ಲ. ಆ ದುಃಖಗಳ ಘೋರ ಅರಣ್ಯದ ಮಧ್ಯದಲ್ಲಿ ಒಬ್ಬರೇ ನಿಂತುಕೊಂಡು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೆಯಲಾರದೆ, ಇಷ್ಟು ಜನ ಸಾವಿನ ಪರಂಪರೆ ಮನೆಯೊಳಗೆ, ಅಷ್ಟು ಜನ ಸತ್ತಿದ್ದಾರೆ, ಮಗಳು ಹಳೆಯ ಹೆಣ ಇಟ್ಟುಕೊಂಡು ಆ ಸಂಪಾದಕೀಯ ಲೇಖನ ಬರೆದು ಕೊಡಬೇಕಾದ್ರೆ ಅದು ಯಾವ ಕರ್ತವ್ಯ ಪ್ರಜ್ಞೆ ಕಾಡಿರಬೇಕಲ್ಲ. ಆ ಕರ್ತವ್ಯ ಪ್ರಜ್ಞೆ ಒಂದು ಅಂಶ ಆದರೂ ನಮ್ಮ ಕೆಲಸದಲ್ಲಿ ಬಂದರೆ ನಮ್ಮ ದೇಶ ಅತ್ಯಂತ ಶ್ರೇಷ್ಠ ದೇಶ ಆಗೋದರಲ್ಲಿ ಯಾವ ಸಂಶಯನೂ ಇಲ್ಲ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಹಳವನಕಟ್ಟೆ ಗಿರಿಯಮ್ಮ ಅವರ ಕೃತಿ ವೃಂದಗಾನದಲ್ಲಿ

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಕನಕದಾಸರು, ಹಳವನಕಟ್ಟಿ ಕಿರಿಯಮ್ಮ ಹಾಗೂ ಎಚ್ ಹನುಮಂತರಾಯರ ಕೃತಿ ಇರುವ ಭಕ್ತಿಗೀತೆಗಳು ಪ್ರಸಾರವಾದವು.

ಆಕಾಶವಾಣಿ ಕಾರವಾರ, ಸಮಯ 6:30. ಡಾಕ್ಟರ್ ಶಕುಂತಲಾ ಗೋಪ್ ಶೆಟ್ಟಿ ಅವರಿಂದ ಚಿಂತನ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ, ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿಂತನ, ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಇವರಿಂದ.
1: ಸದ್ಭಾವನಾ ಎಂದರೆ ಸದ್ಭಾವನೆ ಅಥವಾ ಒಳ್ಳೆಯ ಮನೋಭಾವನೆ ಎಂದರ್ಥ. ಇದು ವಿಶ್ವಾಸ, ಸದಾಶಯ ಮತ್ತು ಸಹಾನುಭೂತಿ, ಅಲ್ಲದೆ ಇತರರ ಒಳಿತನ್ನು ಬಯಸುವ ಸಕಾರಾತ್ಮಕ ಗುಣವನ್ನು ಸೂಚಿಸುತ್ತದೆ. ಸದ್ಭಾವನಾ ದಿವಸವನ್ನು ಪ್ರತಿ ವರ್ಷ ಆಗಸ್ಟ್ 20ರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ. ಈ ವಿಶೇಷ ದಿನವು ಧಾರ್ಮಿಕ, ಭಾಷಾ ಮತ್ತು ಅರ್ಥ ಈ ಪ್ರಾದೇಶಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಕೋಮು ಸೌಹಾರ್ದತೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಸದ್ಭಾವನಾ ದಿವಸವನ್ನು ಆಚರಿಸುವ ಮೂಲ ಗುರಿ ಎಂದರೆ ಹಿಂಸಾಚಾರವನ್ನು ತ್ಯಜಿಸುವುದು ಮತ್ತು ಎಲ್ಲ ವ್ಯಕ್ತಿಗಳಲ್ಲಿ ಸದ್ಭಾವನೆ ಮತ್ತು ತಿಳುವಳಿಕೆಯ ಮನೋಭಾವನೆಯನ್ನು ಎತ್ತಿ ಹಿಡಿಯುವುದು. ಈ ದಿನವನ್ನು ಸಾಮರಸ್ಯದ

0: ಅರ್ಥ ಈ ಪ್ರಾದೇಶಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಕೋಮು ಸೌಹಾರ್ದತೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಸದ್ಭಾವನಾ ದಿವಸವನ್ನು ಆಚರಿಸುವ ಮೂಲ ಗುರಿಯೆಂದರೆ ಹಿಂಸಾಚಾರವನ್ನು ತ್ಯಜಿಸುವುದು ಮತ್ತು ಎಲ್ಲ ವ್ಯಕ್ತಿಗಳಲ್ಲಿ ಸದ್ಭಾವನೆ ಮತ್ತು ತಿಳುವಳಿಕೆಯ ಮನೋಭಾವನೆಯನ್ನು ಎತ್ತಿ ಹಿಡಿಯುವುದು. ಈ ದಿನವನ್ನು ಸಾಮರಸ್ಯದ ದಿನವೆಂದು ಕರೆಯಲಾಗುತ್ತದೆ. August 20, 2026 ದೇಹವಾಕ್ಯ ದೇಶಾದ್ಯಂತ ಶಾಂತಿ ಸೌಹಾರ್ದತೆ ಮತ್ತು ಹಿಂಸಾಚಾರ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಸರ್ಕಾರಿ ಕಚೇರಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಗುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವುದೇ ಆಗಿದೆ. ರಾಜೀವ ಗಾಂಧಿಯವರ ಸ್ಮರಣೆ ಮತ್ತು ಆದರ್ಶಗಳನ್ನು ಗೌರವಿಸುವುದು ನಮ್ಮೆಲ್ಲರ ಮುಖ್ಯವಾದ ಕೆಲಸ. ಸದ್ಭಾವನಾ ದಿವಸ ಆಚರಣೆಯ ಭಾವನಾತ್ಮಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಈ ಆಚರಣೆಯು ರಾಜೀವ ಗಾಂಧಿಯವರ ಪರಂಪರೆಯಿಂದ ಬಂದಿದೆ. ಭಾರತದ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಅವರು ಆಧುನೀಕರಣ ಮತ್ತು ರಾಷ್ಟ್ರೀಯ ಏಕೀಕರಣ ಹಾಗೂ ಕೋಮು ಸಾಮರಸ್ಯವನ್ನು ಪ್ರತಿಪಾದಿಸಿದರು. 1991 ಅವರ ಹತ್ಯೆಯ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ವಿವಿಧ ಸಂಸ್ಥೆಗಳು 1992 ಸದ್ಭಾವನಾ ದಿವಸವನ್ನು ಸ್ಥಾಪಿಸಿದವು. ಅವರು ಕಂಡ ಕನಸು ಭಾರತದ ಪ್ರತಿಯೊಬ್ಬ ನಾಗರಿಕರು ಸಹಬಾಳ್ವೆಯಿಂದ ಬದುಕಿನಲ್ಲಿ ಒಗ್ಗೂಡಿ ಕೆಲಸ ಮಾಡುವುದೇ ಮತ್ತು ಅವರ ಬಯಕೆಗಳನ್ನು ರಾಜೀವ ಗಾಂಧಿಯವರ August 20, 1944 ಜನ್ಮದಿನವನ್ನು ವಾರ್ಷಿಕವಾಗಿ ಸದ್ಭಾವನಾ ದಿವಸವೆಂದು ಸ್ಮರಿಸಲಾಗುತ್ತದೆ. ಭಾರತದಲ್ಲಿ ಸದ್ಭಾವನಾ ದಿವಸವೆನ್ನುವಂಥದ್ದು ಸಂಘಟಿತ ಕಾರ್ಯಕ್ರಮಗಳನ್ನು ಮೀರಿದ ಮತ್ತು ವೈಯಕ್ತಿಕ ಕ್ರಿಯೆಗಳನ್ನು ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಆಚರಣೆಯಾಗಿದೆ. ಈ ದಿವಸದಲ್ಲಿ ಕೆಲವು ಚಿಂತನಶೀಲ ಅಂಶಗಳಿಗೆ ಮೊದಲನೆಯದಾಗಿ ಯಾದೃಚ್ಛಿಕತೆ, ದಯೆ, ಕರುಣೆ ಇವು ಕಾರ್ಯಗಳಾಗಿವೆ. ಯಾರಿಗಾದರೂ ಮನೆ ಅಥವಾ ಮನದ ಬಾಗಿಲು ತೆರೆದಿಡುವುದು, ವಯಸ್ಸಾದ ಅಸಹಾಯಕ ವ್ಯಕ್ತಿಗೆ ದಿನಿಸಿ ಸಾಮಾನುಗಳನ್ನು ಖರೀದಿಸಲು ಸಹಾಯ ಮಾಡುವುದು, ಇಲ್ಲವೇ ಸ್ಥಳೀಯ ದತ್ತಿ ಸಂಸ್ಥೆಗೆ ದೇಣಿಗೆ ನೀಡುವುದು ಮತ್ತು ಸ್ವಯಂ ಸೇವಕರಾಗಿ ಸೇವೆ ಮಾಡುವುದರಿಂದ ಸಕಾರಾತ್ಮಕ ಅಲೆಗಳು ಸಮಾಜಾದ್ಯಂತ ಅಲೆಯುತ್ತವೆ. ಇನ್ನು ಎರಡನೆಯದಾಗಿ ಸಾಂಸ್ಕೃತಿಕ ವಿನಿಮಯವಾಗುವುದು. ಭಾರತವು ವೈವಿಧ್ಯಮಯ ಸಾಂಸ್ಕೃತಿಕ ಪ್ರಸಿದ್ಧವಾದ ಒಂದು ಭೂಮಿಯಾಗಿದೆ. ಸಾಂಸ್ಕೃತಿಕ ವಿನಿಮಯದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಮ್ಮ ವ್ಯಾಪ್ತಿಯು ವಿಸ್ತಾರವಾಗುವುದರ ಜೊತೆಗೆ ಅರಿವಿನ ಆಳಗೊಳಿಸುವ ಜ್ಞಾನದ ಅನುಭವವಾಗುವುದು. ಇನ್ನು ಮೂರನೆಯದಾಗಿ ಸಮಾಜ ಸೇವೆ ರಾಷ್ಟ್ರೀಯ ಒಂದು ಸದ್ಭಾವನಾ ದಿವಸವನ್ನು ಗೌರವಿಸುವ ಅತ್ಯಂತ ಶಕ್ತಿಶಾಲಿ ಮಾರ್ಗವೆಂದರೆ ತಮ್ಮ ಸಮುದಾಯಗಳಲ್ಲಿ ಅಗತ್ಯವಿರುವ ಅವರಿಗೆ ಸಹಾಯ ಮಾಡಲು ಸಮಯ ಮತ್ತು ಕೌಶಲ್ಯಗಳನ್ನು ಸ್ವಯಂ ಸೇವಕರಾಗಿ ನೀಡುವುದು. ಅಲ್ಲದೆ ಸೌಲಭ್ಯ ವಂಚಿತ ಮಕ್ಕಳೊಂದಿಗೆ ಸಮಯ ಕಳೆಯುವುದಾಗಲಿ, ಸ್ವಚ್ಛತಾ ಅಭಿಯಾನಗಳಲ್ಲಿ ಭಾಗವಹಿಸುವುದಾಗಲಿ, ಇತರರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸದ್ಭಾವನಾ ಚೈತನ್ಯವನ್ನು ಸಾಕಾರಗೊಳಿಸುವುದು. ಜೊತೆ ಜೊತೆಗೆ ಸಾಮರಸ್ಯ ಯೋಗಕ್ಷೇಮಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಿದಂತಾಗುತ್ತದೆ. ನಾಲ್ಕನೆಯದಾಗಿ ಶಾಂತಿಯುತ ಪರಸ್ಪರ ಸಂಭಾಷಣೆಗಳು. ಈ ಸಂಭಾಷಣೆಗಳು ಅರ್ಥಪೂರ್ಣವಾಗಿ ಅಂತರವನ್ನು ಕಡಿಮೆ ಮಾಡಿ ತಪ್ಪು ಗ್ರಹಿಕೆಗಳನ್ನು ಕರಗುವುದರ ಜೊತೆಗೆ ಮುಕ್ತ ಮನಸ್ಸನ್ನು ಮತ್ತು ಸಹಿಷ್ಣುತೆಯನ್ನು ನಿರ್ಮಾಣ ಮಾಡುತ್ತದೆ. ಕೊನೆಯದಾಗಿ ಶೈಕ್ಷಣಿಕ ಉಪಕ್ರಮಗಳು ಸಮಾಜದ ಸಾಮರಸ್ಯ. ಶಿಕ್ಷಣವು ಒಂದು ಪ್ರಬಲ ಸಾಧನೆಯಾಗಿದೆ. ಏಕತೆ, ವೈವಿಧ್ಯತೆ, ಸಾಮಾಜಿಕ ಸಾಮರಸ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯಾಗಾರಗಳು, ವಿಚಾರ ಸಂಕಿರಣಗಳು ಅಥವಾ ಭಾಗವಹಿಸುವುದು, ಈ ಉಪಕ್ರಮಗಳಿಂದ ವೇದಿಕೆಗಳು ಸವಾಲುಗಳನ್ನು ಪರಿಶೀಲಿಸುವುದರ ಜೊತೆಗೆ ಸಾಮರಸ್ಯವನ್ನು ಕಲ್ಪಿಸುವುದು.
1: ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಇವರಿಂದ ಚಿಂತನ ಕೇಳಿದರೆ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತರಿಗೆ ಸಲಹೆ.
2: ಕೃಷಿ ಪ್ರಧಾನವಾದ ನಮ್ಮ ಕರ್ನಾಟಕ ರಾಜ್ಯದ ಶೇಕಡ 75% ಜನಸಂಖ್ಯೆಯು ಗ್ರಾಮೀಣ ಪ್ರದೇಶದಲ್ಲಿದ್ದು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅಕಾಲಿಕ ಮಳೆ, ಅನಾವೃಷ್ಟಿ, ಅತಿವೃಷ್ಟಿ ಹಾಗೂ ಬರಗಾಲ ಮುಂತಾದ ಪ್ರಕೃತಿ ವಿಕೋಪಗಳಿಂದಾಗಿ ಕೃಷಿ ಚಟುವಟಿಕೆ ಅನಿಶ್ಚಿತತೆಯಿಂದ ಕೂಡಿ ರೈತರಿಗೆ ಯಾವುದೇ ನಿರಂತರ ಆದಾಯದ ನಿರೀಕ್ಷೆ ಇರೋದಿಲ್ಲ. ಇದರ ಪರಿಣಾಮವಾಗಿ ಒಂದು ನಿರ್ದಿಷ್ಟ ಪರ್ಯಾಯ ಆರ್ಥಿಕ ಮೂಲದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಆದಾಯ ತರುವ ಚಟುವಟಿಕೆಯಾಗಿ ಪ್ರಾಣಿ ಸಾಕಣೆ ಮಹತ್ತರ ಪಾತ್ರವನ್ನು ವಹಿಸುತ್ತದೆ.

0: ಅನಿಸುತ್ತೆ. ಈ ಆಡು ಸಾಕಣೆ ಉತ್ತಮ ಹಾಗೂ ನಿರಂತರ ಆದಾಯ ತರುವುದರಿಂದ ಇವುಗಳನ್ನು ನಡೆದಾಡುವ ಬ್ಯಾಂಕ್ ಎಂದು ಕರೆಯುತ್ತಾರೆ. ಒಂದು ಆಕಳು ತಿನ್ನುವಷ್ಟು ಆಹಾರದಲ್ಲಿ 10 ಆಡುಗಳನ್ನು ಮೇಯಿಸಬಹುದು. ಗ್ರಾಮೀಣ ಜನತೆಗೆ ಆಡು ಸಾಕಣೆ ಒಂದು ವರದಾನ. ಆಡುಗಳು ಅನುಪಯುಕ್ತ ವಸ್ತುಗಳನ್ನು ಉಪಯೋಗಿಸಿಕೊಂಡು ಪೌಷ್ಟಿಕ ಆಹಾರ, ಚರ್ಮ ಹಾಗೂ ಗೊಬ್ಬರವನ್ನು ನೀಡುತ್ತವೆ. ಆದ್ದರಿಂದ ಇವುಗಳನ್ನು ಬಡವರ ಬಂಧು ಅಥವಾ ಬಡವರ ಹಸು ಎಂದು ಕರೆಯುತ್ತಾರೆ. ನಮ್ಮ ದೇಶ ಆಡು ಮಾಂಸ ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸುಮಾರು 135 ಮಿಲಿಯನ್ ರೈತರು ಈ ಉದ್ದಿಮೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 24,628 ಆಡುಗಳಿದ್ದು ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಮತ್ತು ಆಹಾರ ಸುಭದ್ರತೆ ಕಾಪಾಡಿಕೊಳ್ಳಲು ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಆಡು ಬಹು ಉಪಯೋಗದ ಪ್ರಾಣಿ. ಇದರಿಂದ ಹಾಲು, ಮಾಂಸ, ಗೊಬ್ಬರವನ್ನ ಪಡಿಬಹುದು. ಇದು ಮಿಶ್ರ ಕೃಷಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಭೂರಹಿತ ಕೃಷಿ ಕಾರ್ಮಿಕರು, ಮಹಿಳೆಯರು ಮತ್ತು ಮಕ್ಕಳು ಸಹ ಆಡುಗಳನ್ನು ಸಾಕಬಹುದು. ಇದು ಎಲ್ಲಾ ತರಹದ ಎಲೆಗಳು, ಪೊದೆಗಳು, ಅಡಿಗೆ ತ್ಯಾಜ್ಯಗಳನ್ನು ತಿಂದು ಬದುಕುತ್ತವೆ. ಆಡು ಸಾಕಾಣಿಕೆಗೆ ಹೆಚ್ಚು ಹಣ ವ್ಯಯಿಸಬೇಕಿಲ್ಲ. ಆಡಿನ ಮಾಂಸ ಕಡಿಮೆ ಕೊಬ್ಬನ್ನು ಹೊಂದಿರುತ್ತೆ ಮತ್ತು ಬೇಡಿಕೆ ಹೆಚ್ಚಿದೆ. ಆಡು ಸಾಕಣೆಯಿಂದ ವರ್ಷವಿಡೀ ಕೆಲಸ ಮತ್ತು ಆದಾಯವನ್ನ ಪಡೆಯಬಹುದು. ಆಡುಗಳು ತ್ವರಿತವಾಗಿ ಸಂತಾನೋತ್ಪತ್ತಿಯನ್ನ ಮಾಡುತ್ತವೆ. ಪ್ರತಿ ಬಾರಿ 1-2 ಮರಿಯನ್ನ ಹಾಕುತ್ತವೆ. ಆಡುಗಳಲ್ಲಿ ಮಲಬಾರಿ ಆಡಿನ ತಳಿಯು ಕೇರಳದ ಕ್ಯಾಲಿಕಟ್, ವಯನಾಡು, ಕಣ್ಣೂರು ಹಾಗೂ ಮಲಪ್ಪುರಂ ಪ್ರದೇಶಕ್ಕೆ ಸೇರಿದ್ದು ಪ್ರಮುಖವಾಗಿ ಮಾಂಸದ ಉದ್ದೇಶಕ್ಕಾಗಿ ಸಾಕುವಂತಹ ತಳಿ ಈ ಮಲಬಾರಿ ಆಡು. ಮಲಬಾರಿ ಆಡುಗಳು ಬೇರೆ ಬೇರೆ ಪರಿಸರ ಹಾಗೂ ವಾತಾವರಣಗಳಿಗೆ ಹೊಂದಿಕೊಳ್ಳುತ್ತವೆ. ಪ್ರಾಯಕ್ಕೆ ಬಂದ ಗಂಡು ಮೇಕೆ ಸುಮಾರು 41 ಕೆಜಿ ಹಾಗೂ ಹೆಣ್ಣು 30 ಕೆಜಿ ತೂಕದಷ್ಟು ಬೆಳವಣಿಗೆಯನ್ನು ಹೊಂದಿರುತ್ತೆ. ಮಲಬಾರಿ ಆಡುಗಳು ಸಣ್ಣದಿಂದ ಮಧ್ಯಮ ದೇಹ ತೂಕವುಳ್ಳ ಜಾತಿಗೆ ಸೇರಿದೆ. ಇವು ಬಿಳಿ, ಮಿಶ್ರ ಬಣ್ಣ, ಕಾಫಿ ಮತ್ತು ಕಪ್ಪು ಮೈಬಣ್ಣವನ್ನು ಹೊಂದಿರುತ್ತೆ. 40% ಮೇಕೆಗಳು ಉದ್ದನೆಯ ಕೂದಲು ಹೊಂದಿದ್ದು 20% ಮುಖದಲ್ಲಿ ಗಡ್ಡವನ್ನು ಹೊಂದಿರುತ್ತೆ. ಮೂತಿ ಮತ್ತು ಕಣ್ಣಿನ ರೆಪ್ಪೆಯು ಗುಲಾಬಿ ಬಣ್ಣವನ್ನು ಹೊಂದಿದ್ದು ನೇರವಾದ ಮೂಗನ್ನು ಹೊಂದಿದೆ. ಕಿವಿಗಳ ಹಾಲೆಗಳು ತುದಿಯಲ್ಲಿ ಮಡಚಿರುತ್ತೆ. ಬಾಲವು ಚಿಕ್ಕದಾಗಿದ್ದು ಸಣ್ಣ ಗಾತ್ರದ ಕೆಚ್ಚಲನ್ನು ಹೊಂದಿರುತ್ತೆ. ಈ ತಳಿಯು ಬೇಗನೆ ಪ್ರಾಯಕ್ಕೆ ಬರುತ್ತವೆ. 9-12 ತಿಂಗಳಿಗೆ ಗರ್ಭಧರಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಇವು ಉತ್ತಮ ಸಂತಾನ ಸಮೃದ್ಧಿಯನ್ನು ಹೊಂದಿದ್ದು 50% ಅವಳಿ, 25% ತ್ರಿವಳಿ ಹಾಗೂ 5% ಮರಿಯನ್ನು ಹಾಕುವ ಸಾಮರ್ಥ್ಯವನ್ನು ಹೊಂದಿವೆ. ಮಲಬಾರಿ ಮೇಕೆಗಳ ಮಾಂಸವು ಕಡಿಮೆ ಕೊಬ್ಬಿನಂಶಕ್ಕೆ ಹೆಸರುವಾಸಿಯಾಗಿದೆ. ಈ ತಳಿಯ ಮೈತೂಕ 3 ತಿಂಗಳಿಗೆ ಸುಮಾರು 5.5 ಕೆಜಿ, 6 ತಿಂಗಳಿಗೆ 9.5 ಕೆಜಿ ಹಾಗೂ 9 ತಿಂಗಳಿಗೆ 20 ಕೆಜಿಯಷ್ಟು ತೂಗುತ್ತವೆ. ಈ ಕುರಿಗಳ ಸಾಕಣೆ ಮಾಡೋದಿಕ್ಕೆ ಹೆಚ್ಚು ಖರ್ಚಿನಿಂದ ನಿರ್ಮಿಸಿದ ಪಕ್ಕಾ ಮನೆಗಳ ಅವಶ್ಯಕತೆ ಇರೋದಿಲ್ಲ. ಇತ್ತೀಚೆಗೆ ಸುಧಾರಿತ ಪದ್ಧತಿಯಲ್ಲಿ ಆಡುಗಳನ್ನು ಒಂದೇ ಸ್ಥಳದಲ್ಲಿ ಕಟ್ಟಿ ಜೋಪಾನ ಮಾಡುವ ಪದ್ಧತಿ ಜನಪ್ರಿಯವಾಗಿದೆ. ಆಡುಗಳ ಕಟ್ಟಡವು ಪೂರ್ವ ಪಶ್ಚಿಮ ದಿಕ್ಕಿಗೆ ಇರುವಂತೆ ನಿರ್ಮಿಸಬೇಕು. ಆಡುಗಳು ಎತ್ತರ ಪ್ರದೇಶದಲ್ಲಿ ವಾಸಿಸಲು ಬಯಸುತ್ತವೆ. ಹಳ್ಳಿಗಳಲ್ಲಿ ಸಿಗುವ ಬಿದಿರುಗಳು ಹಾಗೂ ಮರದ ಪಟ್ಟಿಗಳನ್ನು ಬಳಸಿ 2-4 ಅಡಿ ಎತ್ತರದ ಅಟ್ಟಣಿಗೆಯನ್ನು ನಿರ್ಮಿಸಬಹುದು. ಈ ವ್ಯವಸ್ಥೆಯಿಂದ ಮೇಕೆಗಳ ಮಲಮೂತ್ರವು ಅಟ್ಟಣಿಗೆಯಲ್ಲಿ ನಿಲ್ಲದೆ ನೆಲಕ್ಕೆ ಬೀಳುತ್ತವೆ ಹಾಗೂ ಗೂಡಿನ ಸ್ವಚ್ಛತೆ ಕಾಪಾಡಲು ಸಹಕಾರಿಯಾಗುತ್ತೆ. ಹಟ್ಟಿಯ ಸ್ವಚ್ಛತೆಯನ್ನ ಕಾಪಾಡಬೇಕು. ಕುಡಿಯಲು ಸ್ವಚ್ಛ ನೀರಿನ ವ್ಯವಸ್ಥೆ ಹಾಗೂ ಮೇವು ದಾಣಿ ಹಾಕಲು ಗೂದಲಿನ ವ್ಯವಸ್ಥೆಯನ್ನ ಮಾಡಬೇಕು. ಹಟ್ಟಿಯಲ್ಲಿ ಹೆಚ್ಚು ಗಾಳಿಯಾಡುವಂತೆ 1/2 ಗೋಡೆ ಮತ್ತು ಉಳಿದ ಭಾಗವನ್ನು ತಂತಿಯ ಜಾಲಿಯಿಂದ ತಯಾರಿಸಬೇಕು. ಪ್ರತಿ ವಯಸ್ಕ ಆಡಿಗೆ 16 ಚದರ ಅಡಿಯಂತೆ, ಅಂದರೆ 4x4 ಅಡಿ ಜಾಗ ಹಾಗೂ ಮರಿಗಳಿಗೆ 2x2 ಅಡಿ ಜಾಗ ಅವಶ್ಯಕವಾಗಿರುತ್ತೆ. ವಸತಿಯ ಸುತ್ತಲೂ ನೀರು ನಿಲ್ಲದೆ ಹರಿದು ಹೋಗುವಂತೆ ನೋಡಿಕೊಳ್ಬೇಕು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಗಾನಸುದೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು, ಪುರಂದರದಾಸರ ಕೃತಿ, ಹಾಡಿದವರು ಪಂಡಿತ್ ಭೀಮಸೇನ್ ಜೋಶಿ.

ಇದುವರೆಗೂ ಗಾನಸುದಿ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ.
1: ಆಕಾಶವಾಣಿ ಕಾರವಾರ, ಸಮಯ 7:02. ವಾಣಿಜ್ಯ ಪ್ರಕಟಣೆಯ ನಂತರ ಪ್ರದೇಶ ಸಮಾಚಾರ 7:05. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
2: ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು
1: ಖ್ಯಾತ ಕವಿಗಳ ಸಂದರ್ಶನ.
3: ನನ್ನ ನಾಲ್ಕು ತಂಕಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವ ಹಾಗೆ.
4: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
1: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
5: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
6: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
5: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
6: ಇದಕ್ಕೆ ಕಾರಣವಿದೆ ವಜ್ರ.
1: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
7: ಪರಂಪರೆಯನ್ನು ಪಸರಿಸುವ
8: ಐತಿಹಾಸಿಕ ಸ್ಥಳಗಳ ಪರಿಚಯ
7: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
8: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
7: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
8: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
9: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
10: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
11: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
10: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
11: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027 ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ.

ಈಗ ವಾರ್ತೆಗಳ ವಿವರ. ಈ ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಮಂಜುನಾಥ್ ಭಂಡಾರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ನಗರಾಭಿವೃದ್ಧಿ ಇಲಾಖೆಯು ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಾಗಿ ಮೇಲ್ದರ್ಜೆಗೇರಿಸಿರುವುದರಿಂದ 10 ಜಿಲ್ಲೆಗಳ ಹಾಗೂ 14 ತಾಲೂಕುಗಳ ವ್ಯಾಪ್ತಿಯಲ್ಲಿ ಕ್ಷೇತ್ರಗಳನ್ನು ಮರು ವಿಂಗಡಿಸಲಾಗಿದೆ. ಪ್ರಸ್ತುತ 31 ಜಿಲ್ಲಾ ಪಂಚಾಯಿತಿ ಮತ್ತು 239 ತಾಲೂಕು ಪಂಚಾಯಿತಿಗಳ ಕ್ಷೇತ್ರಗಳ ಗಡಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ವರ್ಷಾಂತ್ಯದೊಳಗೆ ಚುನಾವಣೆ ನಡೆಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು. ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರ ಪ್ರಶ್ನೆಗೆ ವೈದ್ಯಕೀಯ ಶಿಕ್ಷಣ ಸಚಿವರ ಪರವಾಗಿ ಉತ್ತರಿಸಿದ ಅವರು, ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ವಹಿಸಲಾಗುತ್ತಿದೆ. ಈ ಆಸ್ಪತ್ರೆಯಲ್ಲಿ ಹೃದ್ರೋಗ ಚಿಕಿತ್ಸೆಗೆ ಅವಶ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈಗಾಗಲೇ ಸರಾಸರಿ ತಿಂಗಳಿಗೆ 300 ಎಂಜಿಯೋಗ್ರಾಫಿ ಹಾಗೂ 160 ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಅದಲ್ಲದೆ ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆಯನ್ನು ಸ್ಥಾಪಿಸಲು 250 ಕೋಟಿ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, 189.65 ಕೋಟಿ ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ 32,000 ರೂಪಾಯಿಗಳಿಂದ 120,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸುವಂತೆ ಆದೇಶಿಸಲಾಗಿದೆ ಎಂದು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿವಿಧ ಸಾಮಾಜಿಕ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇತ್ಯಾದಿಗಳಿಗೆ 32,000 ರೂಪಾಯಿ ಆದಾಯ ಮಿತಿ ಇತ್ತು. ಇದರಿಂದಾಗಿ ಲಕ್ಷಾಂತರ ಜನರು ಪಿಂಚಣಿ ಸೌಲಭ್ಯದಿಂದ ಹೊರಗೆ ಉಳಿದಿದ್ದರು. ಅದನ್ನು 120,000 ರೂಪಾಯಿಗಳಿಗೆ ಏರಿಕೆ ಮಾಡುವ ಮೂಲಕ ಬಹುಕಾಲದ ಸಮಸ್ಯೆ ಬಗೆಹರಿಸಲಾಗಿದೆ ಎಂದಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳು ಸಂಯೋಜನೆ ಮೊಬೈಲ್ ಆಪ್ ಮೂಲಕ ಪರಿಶೀಲಿಸಿದ ನಂತರ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರರಿಂದ ನಿಯಮಾನುಸಾರ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ನೀಡಲು ನಿರ್ದೇಶನ ನೀಡಲಾಗಿದೆ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಳವಾಡ ಏತ ನೀರಾವರಿ ಯೋಜನೆಯ ವಿತರಣಾ ಕಾಲುವೆ ಸಂಖ್ಯೆ 1-35 ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನಾಗಠಾಣ ಕ್ಷೇತ್ರದ ಶಾಸಕ ವಿಠಲ್ ಕಟಕದೊಂಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬಾಕಿ ಉಳಿದ ವಿತರಣಾ ಕಾಲುವೆ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದ್ದು, ಬಿಡ್ದಾರರು ಭಾಗವಹಿಸದೇ ಇರುವುದರಿಂದ ಕಾಮಗಾರಿ ವಿಳಂಬವಾಗಿದೆ. ಅನುದಾನದ ಲಭ್ಯತೆಯನುಸಾರ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 2027 ಅಂತ್ಯದ ವೇಳೆಗೆ ಪೂರ್ಣಗೊಳಿಸಿ ಉದ್ದೇಶಿತ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ಧವಾಗಿದೆ ಎಂದು ಜಲಸಂಪನ್ಮೂಲ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಐವನ್ ಡಿಸೋಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 2012 8,323.50 ಕೋಟಿ ಮೂಲ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ನಂತರ 2023 ಜನವರಿಯಲ್ಲಿ 23,251.66 ಕೋಟಿ ಮೊತ್ತದ ಪರಿಷ್ಕೃತ ಯೋಜನಾ ವರದಿಗೆ ಅನುಮೋದನೆ ದೊರೆತಿದ್ದು, ಯೋಜನೆಯನ್ನು 2 ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದರು. ವಿವಿಧ ಕಾರಣಗಳಿಂದ ಯೋಜನೆಯಲ್ಲಿ ವಿಳಂಬ ಉಂಟಾಗಿತ್ತು. ಪ್ರಸ್ತುತ ರೈತರೊಂದಿಗೆ ತ್ರಿಪಕ್ಷೀಯ ಒಪ್ಪಂದ ಮಾಡಿಕೊಂಡು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕ್ಷಿಪ್ರಗೊಳಿಸಲಾಗುತ್ತಿದೆ. ಎಲ್ಲಾ ತಡೆಗಳನ್ನು ನಿವಾರಿಸಿ ಕಾಮಗಾರಿಯನ್ನು 2027 ಅಂತ್ಯಕ್ಕೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು.
ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರು ದೆಹಲಿಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಚಿವರ

0: ಆದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲ ಮತ್ತು ಬೆಳೆಹಾನಿ ಪರಿಸ್ಥಿತಿ ಕುರಿತು ವಿವರಿಸಿದರು. ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿರುವ ರಾಜ್ಯದ ರೈತರಿಗೆ ಪೂರ್ಣ ಬೆಂಬಲ ಮತ್ತು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ ಸಚಿವರು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಣಿಗೆ ಅಂತಿಮ ದಿನಾಂಕವನ್ನು ಈ ತಿಂಗಳ ಅಂತ್ಯದವರೆಗೆ ವಿಸ್ತರಿಸಬೇಕು ಎಂದು ಮನವಿ ಮಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನ. ರಾಷ್ಟೀಯ ಐಕ್ಯತೆಯನ್ನು ಸಾರುವ ಸದ್ಭಾವನಾ ದಿನವನ್ನಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ರಾಷ್ಟೀಯ ಏಕೀಕರಣ, ಸಾಮರಸ್ಯ ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಸದ್ಭಾವನಾ ದಿನ ಆಚರಿಸಲಾಗುತ್ತದೆ. ಸಾಮಾಜಿಕ ಸಾಮರಸ್ಯ ಹಾಗೂ ಶಾಂತಿಗಾಗಿ ಶ್ರಮಿಸಿದ ಮಹನೀಯರಿಗೆ ಈ ದಿನದಂದು ರಾಜೀವ್ ಗಾಂಧಿ ರಾಷ್ಟೀಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ. ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ 111ನೇ ಜಯಂತಿಯನ್ನು ಇಂದು ರಾಜ್ಯಾದ್ಯಂತ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಶತಮಾನಗಳಿಂದ ಬೆಳಕಿಗಾಗಿ ಹಾತೊರೆಯುತ್ತಿದ್ದ ಹಿಂದುಳಿದವರ ಸಾಮಾಜಿಕ ಆರ್ಥಿಕ ಸುಧಾರಣೆಗಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದವರು ದೇವರಾಜ್ ಅರಸು ಅವರು. ಹಿಂದುಳಿದವರು ತಳ ಸಮುದಾಯಗಳ ಜನರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಲವು ಕ್ರಾಂತಿಕಾರಕ ಯೋಜನೆಗಳನ್ನು ಜಾರಿಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಭಾವಚಿತ್ರ ಮೆರವಣಿಗೆ, ವಿಶೇಷ ಉಪನ್ಯಾಸ, ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗುತ್ತದೆ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲಾಭಿವೃದ್ಧಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಯುವ ಮಿಷನ್ನಡಿ ಜಿಲ್ಲೆಯಿಂದ 22,000 ಹೆಚ್ಚು ಭಾರತ್ ಜೋಡೋ ಸಂಘಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದ್ದರ ಪರಿಣಾಮ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದಿದ್ದು ಸಂತಸದ ಸಂಗತಿ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲೆಯ ಸಂಭವನೀಯ ಭೂಕುಸಿತ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 99 ಕಾಮಗಾರಿಗಳನ್ನು ಕೈಗೊಳ್ಳಲು ಈಗಾಗಲೇ ಅನುಮೋದನೆ ನೀಡಲಾಗಿದ್ದು ಎಲ್ಲಾ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ. 80 ಕಾಮಗಾರಿಗಳಿಗೆ ಕಾರ್ಯಾದೇಶ ನೀಡಲಾಗಿದೆ ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027 ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಭಾವಗೀತೆಗಳು.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15.

0: ಎಚ್ಚರಿಕೆ. ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಮೈಸೂರು ಅನಂತಸ್ವಾಮಿಯವರು ಹಾಡಿದ ಕುವೆಂಪು ಅವರ ರಚನೆ.

0: ಇದುವರೆಗೂ ಕುವೆಂಪು ಅವರು ರಚಿಸಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಈ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗುವ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ನಾನು ಟೈಮ್ ಮಷೀನ್
1: ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ ಕಂಡೆ ಈಗ ವರ್ತಮಾನ ಮಗುವಿನೊಳಗ ಅನುಮಾನ
2: ಡೈನೋಸಾರ್ಗಳು ಇನ್ನಿಲ್ಲ ಸಿನಿಮಾದಾಗ ನೋಡಲ್ಲ
1: ನಡೀರಿ ನೋಡೋಣ ಭವಿಷ್ಯ ಅಲ್ಲೇನಂತಾನ ಮನುಷ್ಯ
2: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
1: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ ಪ್ರಶ್ನೆ ಕೇಳೋ ಮಗು ಎಲ್ಲೇ ಉತ್ತರ ಕೊಡೋ ಅಪ್ಪ ಎಲ್ಲೇ ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ
3: ಹೊತ್ತು ಮೀರುವ ಮುನ್ನ ಹಸಿರು ಮಾಸುವ ಮುನ್ನ ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ
4: ಆಕಾಶವಾಣಿ ಕಾರವಾರ ಸಮಯ 7:34 ಬೆಂಗಳೂರು ಕೇಂದ್ರದ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆ

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಜಾಹೀರಾತು, ನಂತರ 7:35ಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಇಂದು ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ 4ನೇ ಸುತ್ತಿನ ಸಭೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಆರಂಭ. ಎಫ್ಐಎಚ್ ಹಾಕಿ ವಿಶ್ವಕಪ್. ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ರೋಚಕ ಗೆಲುವು ಸಾಧಿಸಿದ ಭಾರತ. ವಾರ್ತೆಗಳ ವಿವರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನ ಹರಿಸುವ ನಿರೀಕ್ಷೆ ಇದ್ದು, ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವವನ್ನು ನೀಡಲಾಗುತ್ತದೆ. ಮೇಕ್ ಇನ್ ಇಂಡಿಯಾ ಚೌಕಟ್ಟಿನಡಿಯಲ್ಲಿ ಆಳವಾದ ಕಡಲ ಭದ್ರತಾ ಸಹಕಾರ ಮತ್ತು ನಿಕಟ ರಕ್ಷಣಾ ಸಾಧನಗಳು ಹಾಗೂ ತಂತ್ರಜ್ಞಾನದ ಸಹಯೋಗದ ಕುರಿತು ಉಭಯ ಸಚಿವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣೆ ಮತ್ತು ಭದ್ರತಾ ಸಹಕಾರವನ್ನು ಮತ್ತಷ್ಟು ಮುಂದುವರೆಸಲು ಮಾರ್ಗಸೂಚಿಯನ್ನು ನಿರ್ಮಿಸಲು ಸಭೆಯು ಅವಕಾಶವನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ

0: ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿದ್ದು ಅವರು ನಿನ್ನೆ ಮುಂಬೈನ ಪಶ್ಚಿಮ ನೌಕಾ ಕಮಾಂಡ್ಗೆ ಭೇಟಿ ನೀಡಿದ್ದರು. ಅಲ್ಲಿ ಅವರು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮತ್ತು ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೆಸ್ಟರ್ನ್ ನೇವಲ್ ಕಮಾಂಡ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಯನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಭಾರತೀಯ ನೌಕಾಪಡೆಯ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಹಾಗೂ ಕಾರ್ಯಾಚರಣೆಯ ಸಾಮರ್ಥ್ಯಗಳ ಬಗ್ಗೆ ನಿಯೋಗಕ್ಕೆ ವಿವರಿಸಲಾಯಿತು. ಭಾರತ ಮತ್ತು ಜಪಾನ್ ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ನಿರ್ಮಿಸುವ ಸಾಮಾನ್ಯ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತವೆ. ಜಪಾನ್ ರಕ್ಷಣಾ ಸಚಿವರ ಎರಡು ದಿನಗಳ ಭೇಟಿಯು ದ್ವಿಪಕ್ಷೀಯ ರಕ್ಷಣಾ ಸಹಕಾರದಲ್ಲಿ ಬೆಳೆಯುತ್ತಿರುವ ವೇಗವನ್ನು ಮತ್ತು ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸುವ ಬಗ್ಗೆ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಸಿಂಗಾಪುರ ಸಚಿವರ ದುಂಡುಮೇಜಿನ ನಾಲ್ಕನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಲಿದೆ. ಭಾರತದಿಂದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ವಾಣಿಜ್ಯ ಕೈಗಾರಿಕೆ ಎಲೆಕ್ಟ್ರಾನಿಕ್ಸ್ ಹಾಗೂ ಐಟಿ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಹೊಸ ಮತ್ತು ಉದಯೋನ್ಮುಖ ಕ್ಷೇತ್ರಗಳನ್ನು ಒಳಗೊಂಡಂತೆ ಸಹಕಾರವನ್ನು ಹೆಚ್ಚಿಸಲು ಸಭೆಯ ಕಾರ್ಯವಿಧಾನವು ಒಂದು ಪ್ರಮುಖ ವೇದಿಕೆಯಾಗಿದೆ. ಇದರ ಉದ್ಘಾಟನಾ ಸಭೆಯು ಸೆಪ್ಟೆಂಬರ್ 2022ರಲ್ಲಿ ನವದೆಹಲಿಯಲ್ಲಿ ನಡೆಯಿತು. ನಂತರ ಆಗಸ್ಟ್ 2024ರಲ್ಲಿ ಸಿಂಗಾಪುರದಲ್ಲಿ ಎರಡನೇ ಸಭೆ ಮತ್ತು ಆಗಸ್ಟ್ 2025ರಲ್ಲಿ ನವದೆಹಲಿಯಲ್ಲಿ ಮೂರನೇ ಸಭೆ ನಡೆಯಿತು. ಈ ಸಭೆಗಳಿಂದ ಸುಧಾರಿತ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಔಷಧ, ಕೌಶಲ್ಯಾಭಿವೃದ್ಧಿ ಮತ್ತು ಸುಸ್ಥಿರತೆಯ ಕುರಿತು ಚರ್ಚೆಗಳು ನಡೆದವು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಾರ್ಗಸೂಚಿ ಅನಾವರಣಗೊಂಡಿತು. ನಾಲ್ಕನೇ ಸುತ್ತಿನ ಸಭೆಯಲ್ಲಿ ಎರಡೂ ಕಡೆಯವರಿಗೆ ವಿವಿಧ ಉಪಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸಲು ಮತ್ತು ಭಾರತ ಸಿಂಗಾಪುರ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮಾಸ್ಕೋದಲ್ಲಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಪ್ರಾರಂಭವಾಗಲಿದ್ದು ಇದು ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಜನರ ನಡುವಿನ ಸಂಬಂಧಗಳ ಆಚರಣೆಗಾಗಿ ಭಾರತೀಯ ಮತ್ತು ರಷ್ಯಾದ ಸಮುದಾಯಗಳನ್ನು ಒಟ್ಟುಗೂಡಿಸುತ್ತದೆ. ಈ ಉತ್ಸವವು ಮಾಸ್ಕೋದ ಗೋಸ್ಟಿನಿ ಡೋರ್ನಲ್ಲಿ ನಡೆಯಲಿದೆ. ಸಂಸ್ಕೃತಿಗಳ ಏಕತೆ, ಜನರ ಸ್ನೇಹ ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಲಾಗಿರುವ ಈ ಉತ್ಸವವು ಹಲವಾರು ಸ್ಥಳಗಳಲ್ಲಿ ಹರಡಿರುವ ವೈವಿಧ್ಯಮಯ ಕಾರ್ಯಕ್ರಮವನ್ನು ಒಳಗೊಂಡಿರುತ್ತದೆ. ಸುಮಾರು 20 ವಿಶೇಷ ವಲಯಗಳು ಸಂದರ್ಶಕರಿಗೆ ಯೋಗ, ಚದುರಂಗ, ಭಾರತೀಯ ವಿವಾಹಗಳು, ನೃತ್ಯ ಮತ್ತು ಆಯುರ್ವೇದ ಸೇರಿದಂತೆ ಭಾರತೀಯ ಸಂಸ್ಕೃತಿಯ ವಿವಿಧ ಅಂಶಗಳನ್ನು ಅನ್ವೇಷಿಸಲು ಅವಕಾಶವನ್ನು ನೀಡುತ್ತವೆ. ಉತ್ಸವವು ರಷ್ಯಾದಾದ್ಯಂತ ಸುಮಾರು 75 ಯೋಗಶಾಲೆಗಳನ್ನು ಮತ್ತು ಇತರ ದೇಶಗಳ ಬೋಧಕರನ್ನು ಒಳಗೊಂಡಂತೆ ನಡೆಯಲಿದೆ. 200ಕ್ಕೂ ಹೆಚ್ಚು ಭಾರತೀಯ ಮತ್ತು ರಷ್ಯಾದ ನೃತ್ಯಗಾರರು ಭಾರತೀಯ ನೃತ್ಯದ ವೈವಿಧ್ಯತೆ ಮತ್ತು ಕಲಾತ್ಮಕ ಸಂಪ್ರದಾಯಗಳನ್ನು ಪ್ರದರ್ಶಿಸುವ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಸಂಗಮ 7ನೇ ಹಂತಕ್ಕೆ ಆನ್ಲೈನ್ ನೋಂದಣಿಗೆ ಕೊನೆ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಸ್ತರಣೆಯು ದೇಶದಾದ್ಯಂತದ ಅರ್ಹ ಯುವಕರಿಗೆ ಈ ವಿಶಿಷ್ಟ ಯುವ ವಿನಿಮಯ ಕಾರ್ಯಕ್ರಮದಲ್ಲಿ ನೋಂದಾಯಿಸಲು ಮತ್ತು ಭಾಗವಹಿಸಲು ಹೆಚ್ಚುವರಿ ಅವಕಾಶವನ್ನು ಒದಗಿಸುತ್ತದೆ. ಈ ಹಿಂದೆ ಯುವ ಸಂಗಮ 7ನೇ ಹಂತಕ್ಕೆ ನೋಂದಾಯಿಸಲು ಆಗಸ್ಟ್ 18 ಕೊನೆಯ ದಿನಾಂಕವಾಗಿತ್ತು. ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರು ಸೇರಿದಂತೆ 18-30 ವಯಸ್ಸಿನ ಆಸಕ್ತ ಯುವಕರು ಅಧಿಕೃತ ಯುವ ಸಂಗಮ ಪೋರ್ಟಲ್ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಯುವ ಸಂಗಮ 7ನೇ ಹಂತಕ್ಕಾಗಿ ಐಐಟಿಗಳು, ಐಐಎಂಗಳು, ಕೇಂದ್ರ ವಿಶ್ವವಿದ್ಯಾಲಯಗಳು ಮತ್ತು ಎನ್ಐಟಿಗಳು ಸೇರಿದಂತೆ 20 ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ವಿನಿಮಯ ಕಾರ್ಯಕ್ರಮವನ್ನು ಆಯೋಜಿಸಲು ನೋಡಲ್ ಸಂಸ್ಥೆಗಳಾಗಿ ಗುರುತಿಸಲಾಗಿದೆ. ಆಯ್ಕೆಯಾದವರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 5-7 ದಿನಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ. ವಿನಿಮಯ ಕಾರ್ಯಕ್ರಮದ ಸಮಯದಲ್ಲಿ ಅವರು ಸ್ಥಳೀಯ ಸಂಪ್ರದಾಯಗಳು, ಶೈಕ್ಷಣಿಕ ಸಂಸ್ಥೆಗಳು, ಆಡಳಿತ ಉಪಕ್ರಮಗಳು, ನಾವೀನ್ಯತೆ ಪರಿಸರ ವ್ಯವಸ್ಥೆಗಳು, ಕೈಗಾರಿಕೆಗಳು, ಪರಂಪರೆಯ ತಾಣಗಳು ಮತ್ತು ಸಮುದಾಯ ಜೀವನಕ್ಕೆ ನೇರವಾಗಿ ಒಡ್ಡಿಕೊಳ್ಳುತ್ತಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು

0: ಆರ್ಮೇನಿಯಾಗೆ ತಮ್ಮ ಎರಡು ದಿನಗಳ ಪ್ರವಾಸವನ್ನು ಮುಗಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಆರ್ಮೇನಿಯಾದ ಉಪರಕ್ಷಣಾ ಸಚಿವೆ ಕರನ್ ಬ್ರೂಟ್ಯಾನ್ ಮತ್ತು ಆರ್ಮೇನಿಯಾದ ಮೊದಲ ಉಪರಕ್ಷಣಾ ಸಚಿವೆ ಮತ್ತು ಜನರಲ್ ಸ್ಟಾಫ್ ಮುಖ್ಯಸ್ಥ ಎಡ್ವರ್ಡ್ ಅಸ್ರಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಿಲಿಟರಿ ತಾಂತ್ರಿಕ ಸಹಕಾರ ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿಯ ಮೇಲೆ ನಿರ್ದಿಷ್ಟವಾಗಿ ಒತ್ತು ನೀಡಿ ನಡೆಯುತ್ತಿರುವ ರಕ್ಷಣಾ ಮತ್ತು ಮಿಲಿಟರಿ ತಾಂತ್ರಿಕ ಸಹಕಾರದ ಸಂಪೂರ್ಣ ವ್ಯಾಪ್ತಿಯನ್ನು ಚರ್ಚೆಗಳು ಒಳಗೊಂಡಿವೆ. ಭಾರತೀಯ ಮತ್ತು ಆರ್ಮೇನಿಯನ್ ಸಶಸ್ತ್ರ ಪಡೆಗಳ ನಡುವಿನ ಜಂಟಿ ಸೇವೆಗಳ ಸಿಬ್ಬಂದಿ ಮಾತುಕತೆಗಳನ್ನು ಸಾಂಸ್ಥಿಕಗೊಳಿಸಲು ಎರಡೂ ಕಡೆಯವರು ಉಲ್ಲೇಖ ನಿಯಮಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ರಕ್ಷಣಾ ಕಾರ್ಯದರ್ಶಿ ಆರ್ಮೇನಿಯಾದ ಹೈಟೆಕ್ ಕೈಗಾರಿಕಾ ಸಚಿವ ಡೇವಿಡ್ ಟ್ರೆಡ್ವೋಸ್ಯಾನ್ ಅವರನ್ನು ಭೇಟಿ ಮಾಡಿದರು ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಸ್ತಾಪಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಬಾಂಗ್ಲಾದೇಶದ ನೂತನ ಅಧ್ಯಕ್ಷರ ಆಯ್ಕೆಗಾಗಿ ಇಂದು ಚುನಾವಣೆ ನಡೆಯುತ್ತಿದೆ. ಆಡಳಿತಾರೂಢ ಬಿಎನ್ಪಿ ಪಕ್ಷದ ಹಿರಿಯ ನಾಯಕ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಮತ್ತು 11 ಪಕ್ಷಗಳ ವಿರೋಧ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿ ಕರ್ನಲ್ ಒಲಿ ಅಹಮದ್ ಅವರ ನಡುವೆ ಈ ಸ್ಪರ್ಧೆ ಏರ್ಪಟ್ಟಿದೆ. ಚುನಾವಣಾ ಆಯೋಗವು ಆಗಸ್ಟ್ 16 ಅವರ ನಾಮಪತ್ರಗಳನ್ನು ಮಾನ್ಯವೆಂದು ಘೋಷಿಸಿತು. ಬಿಎನ್ಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಮಾತನಾಡಿದ ಆಲಂಗೀರ್, ಇಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮಗೆ ಮತ ಚಲಾಯಿಸುವಂತೆ ಬಿಎನ್ಪಿ ಶಾಸಕರಿಗೆ ಮನವಿ ಮಾಡಿದರು. ಚುನಾಯಿತ ಅಧ್ಯಕ್ಷರು ನಾಳೆ ಸಂಜೆ ಬಂಗಭವನ್ನ ದರ್ಬಾರ್ ಹಾಲ್ನಲ್ಲಿ ಬಾಂಗ್ಲಾದೇಶದ ಹೊಸ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನಲ್ಲಿ ನಡೆದ ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ 5-3 ಅಂತರದ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಅರ್ಹತೆ ಗಳಿಸಿದೆ. ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಹಾರ್ದಿಕ್ ಸಿಂಗ್ ತಲಾ 2 ಗೋಲು ಗಳಿಸಿದರೆ ಅಭಿಷೇಕ್ 1 ಗೋಲು ಗಳಿಸಿದರು. ಭಾರತದ ಈ ಗೆಲುವಿನೊಂದಿಗೆ ಗುಂಪು ಹಂತದಲ್ಲಿ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿತು. ಭಾರತದ ಪುರುಷರ ತಂಡವು ಈ ಹಿಂದೆ ವೇಲ್ಸ್ ತಂಡವನ್ನು 3-1 ಅಂತರದಿಂದ ಸೋಲಿಸಿತ್ತು. ಆದರೆ ಇಂಗ್ಲೆಂಡ್ ವಿರುದ್ಧ 4-2 ಅಂತರದಿಂದ ಸೋತಿತ್ತು. ಈ ಸೋಲಿನಿಂದಾಗಿ ಗುಂಪು ಹಂತದಲ್ಲಿ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿದೆ. ಈ ರೋಚಕ ಗೆಲುವಿನೊಂದಿಗೆ ಭಾರತದ ಪುರುಷರ ತಂಡವು 2ನೇ ಕ್ವಾರ್ಟರ್ಗೆ ಪ್ರವೇಶ ಪಡೆಯಿತು. ಪಂದ್ಯದಲ್ಲಿ 9 ನಿಮಿಷಗಳ ಒಳಗೆ ಎರಡೂ ತಂಡಗಳು 4 ಗೋಲುಗಳನ್ನು ಗಳಿಸಿದವು. ಭಾರತವು ಈ ಹಿಂದೆ ವೇಲ್ಸ್ ವಿರುದ್ಧ 3-1 ಗೆಲುವಿನೊಂದಿಗೆ ತನ್ನ ಅಭಿಯಾನವನ್ನು ಆರಂಭಿಸಿತ್ತು. ಮತ್ತೊಂದೆಡೆ ಇಂಗ್ಲೆಂಡ್ ವಿರುದ್ಧ 4-2 ಅಂತರದ ಸೋಲನ್ನು ಅನುಭವಿಸಿತ್ತು. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಡಿ ಗುಂಪಿನಿಂದ ಮುಂದಿನ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದರೆ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿದೆ. ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸ್ಟೆಲ್ವಿನ್ನ ವ್ಯಾಗನಾರ್ ಕ್ರೀಡಾಂಗಣದಲ್ಲಿ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಇಂದು ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ 4ನೇ ಸುತ್ತಿನ ಸಭೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಆರಂಭ. ಎಫ್ಐಎಚ್ ಹಾಕಿ ವಿಶ್ವಕಪ್, ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ರೋಚಕ ಗೆಲುವು ಸಾಧಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕನ್ನಡ ಚಿತ್ರಗೀತೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮ್

ಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಪಿ ಸುಶೀಲ ಅವರು ಹಾಡಿದ ವಿಜಯನಗರದ ವೀರಪುತ್ರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಭಾವ ಭಾಮೈದ ಚಿತ್ರದ ಗೀತೆ ಹಾಡಿದವರು ಚಿತ್ರ, ಸಾಹಿತ್ಯ ಸಂಗೀತ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಜಿ ಯಶೋದಾಸ್ ಅವರು ಹಾಡಿದ ಮಲಯ ಮಾರುತ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ವಿಜಯ ಭಾಸ್ಕರ್.

ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆ ಆಗುತ್ತಲಿದೆ. ಹಿಂದಿಯಲ್ಲಿ 8 ಗಂಟೆ 15 ನಿಮಿಷಕ್ಕೆ, ಇಂಗ್ಲಿಷ್ನಲ್ಲಿ ವಾರ್ತೆ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಂಕ್.
2: RBI ಹೇಳುತ್ತೆ
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.

0: ಎಸ್.ಬಿ. ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರು ಹಾಡಿದ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ ಚಿತ್ರದ ಗೀತೆ ಕೇಳಿದಿರಿ. ಸಾಹಿತ್ಯ ಹಂಸಲೇಖ, ಸಂಗೀತ ಪೀಟರ್ ಅವರದಾಗಿತ್ತು.
1: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಷಾಢದ ಅಳಿಯ ಚಿತ್ರದ ಗೀತೆ ಹಾಡಿದವರು ಎಸ್.ಬಿ. ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ.

ಆಕಾಶವಾಣಿ ಕಾರವಾರ, ಸಮಯ 8:50 ಕಗ್ಗದ ಸಿರಿ. ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಶತಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಮೇರು ಪರ್ವತಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಸಾರು ನಿಮ್ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯ ಬಲ ಮಂಕುತಿಮ್ಮ. ಸಾರು ನಿಮ್ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯೇ ಬಲ ಮಂಕುತಿಮ್ಮ.

ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಕರೆದು ಅದನ್ನೇ ಬಲ ಅಂತ ಇದ್ದಾರೆ ಈ ಭಾಗದಲ್ಲಿ. ಮೇರು ಪರ್ವತಕ್ಕೆ 108 ಶಿಖರಗಳು ಹರಡಿ ನಿಂತಿವೆ. ಉನ್ನತವಾದಂಥ ಬದುಕನ್ನು ಬದುಕಿ ಬಾಳಿದ ನಿದರ್ಶನ ವ್ಯಕ್ತಿತ್ವಗಳು ನಮ್ಮ ಬದುಕಿನಲ್ಲೂ 108 ಸಾವಿರಗಟ್ಟಲೆ ಇದೆ. ಅಷ್ಟು ಉನ್ನತವಾದ ಎತ್ತರಕ್ಕೆ ಏರ ಬಯಸಿದರೆ 100 ದಾರಿಗಳಿವೆ. ಅದು ನಮ್ಮ ಹಿರಿಯರು ಕಂಡುಕೊಂಡಂಥ ಸತ್ಯ. 100 ನಿಲುಗಡೆಗಳೂ ಇವೆ. ಏರಿದ ವ್ಯಕ್ತಿತ್ವಗಳು ಏರಿದ ರೀತಿಯನ್ನು ಬಾಳಿ ಬದುಕಿದ ಅನುಭವಗಳನ್ನು ನಿಂತು ಹಿಂದೆ ನೋಡಿ ತಪ್ಪು ಒಪ್ಪುಗಳನ್ನು ಗಮನಿಸಿ ನಡೆದ ಉದಾಹರಣೆಗಳು ಬೇಕಾದಷ್ಟಿವೆ. ಅದೆಷ್ಟೋ ಪುಸ್ತಕಗಳು ನಮಗೆ ಇಂಥದ್ದನ್ನೆಲ್ಲ ಹೇಳುತ್ತವೆ. ಜ್ಞಾಪಕ ಚಿತ್ರಶಾಲೆ ಇರ್ಬೋದು, ಬಾಳಿಗೊಂದು ನಂಬಿಕೆ ಇರ್ಬೋದು, ಹೀಗೆ. ಆದರೆ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ದೈವ ಪ್ರೇರಣೆ ಎಂದು ಧ್ಯಾನಿಸಿ ಮೌನರಿ ಪುರಂದರ ವಿಠಲನ ಎಂದಿದ್ದಾರೆ ದಾಸರು ಕೂಡ. ಅದನ್ನೇ ಡಿ ವಿ ಜಿಯವರು ಏನಂತಾರೆ ಅಂದರೆ, ನಾವೆಲ್ಲ ಪ್ರವಾಸಿಗರು, ಇತರೆ ಯಾತ್ರಿಕರಿಗೆ ಹೊರೆಯಾಗದ ಹಾಗೆ ಕೆಳೆಯಾಗು, ಅವರೊಂದಿಗೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಈ ಕಗ್ಗದ ಸಿರಿಯ ಕಡೆಯ ಪಾದ ಮೇರು ಸಂಸ್ಕೃತಿಯೇ ಬಲ ಅಂತ ಹೇಳ್ತಾ ಇದೆ. ಅಂದರೆ ದುಡ್ಡಿನದು ಬಲವಲ್ಲ, ಸಂಪತ್ತಿನದು ಬಲವಲ್ಲ, ಸಜ್ಜನಿಕೆಯದು ಬಲ, ಎತ್ತರದ ಸಂಸ್ಕೃತಿಯೇ ನಿಜವಾದ ಬಲ. ಅದು ವಿಶ್ವೇಶ್ವರಯ್ಯನವ್ರದ್ದಿರ್ಬೋದು, ಡಿ ವಿ ಜಿಯವ್ರದ್ದು ಇರ್ಬೋದು, ಅಥವಾ ಹಿಂದೆ ಬದುಕಿ ಬಾಳಿದ ಮಹನೀಯರು ಇರ್ಬೋದು. ಅವರನ್ನು ನಾವು ಪ್ರಾತಃಸ್ಮರಣೀಯರು ಅಂತ ಕರೀತೇವಲ್ಲ, ಆ ಗುಣ, ಪ್ರಾತಃಸ್ಮರಣೀಯರಾಗಬೇಕಾದಂಥ ಆ ಗುಣವನ್ನು ನಾವು ಕಲಿಬೇಕು. ಅಂಥ ಎತ್ತರವಾದ ಸಂಸ್ಕೃತಿಯೇ ನಿಜವಾದ ಬಲ ಅಂತ ಇದ್ದಾರೆ ಡಿ ವಿ ಜಿಯವ್ರು.

ಯರ ನಂದ ಹಿಡಿದುದವನನು ಕನಸು, ಸ್ವರ್ಣ ಸಭೆಯ ಶೈವ ತಾಂಡವದ ಕನಸು. ಧನ್ಯ ಹೊಲೆಯರ ನಂದ ಹಿಡಿದುದವನನು ಕನಸು, ಸ್ವರ್ಣ ಸಭೆಯ ಶೈವ ತಾಂಡವದ ಕನಸು. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ.

ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಅಂದುಬಿಟ್ರು. ಆ ಮೇರು ಸಂಸ್ಕೃತಿಯ ಉದಾಹರಣೆಯೊಂದನ್ನು ಈ ಕಗ್ಗಭಾಗದಲ್ಲಿ ಕೊಡ್ತಾ ಇದ್ದಾರೆ. ಭಾರತದ ಭಕ್ತರ ಕಥೆಗಳಲ್ಲಿ ಹೊಲೆಯ ನಂದನ ಹೆಸರು ಪ್ರಸಿದ್ಧವಾದದ್ದು. ಈ ಮಹಾನುಭಾವ ಚಿದಂಬರ ಕ್ಷೇತ್ರದ ನಟರಾಜನ ಭಕ್ತ. ಹೊಲೆಯ ಆ ದಿನಗಳಲ್ಲಿ ಮೇಲ್ಜಾತಿಗಳವರ ದೇವಾಲಯದಲ್ಲಿ ಕಾಲಿರಿಸೋ ಹಾಗೇ ಇರಲಿಲ್ಲ. ಆದರೆ ನಂದನಿಗೆ ಆ ಚಿದಂಬರ ಕ್ಷೇತ್ರದಲ್ಲಿ ಸ್ವರ್ಣಸಭೆಯಲ್ಲಿ ತಾಂಡವವಾಡ್ತಾ ಇರೋ ನಟರಾಜ ಮೂರ್ತಿಯನ್ನು ಕಾಣಲೇಬೇಕು ಅಂತನ್ನೋ ಆಸೆ ಉತ್ಕಟವಾಗಿಬಿಟ್ಟಿತ್ತು. ಅದೇ ಅವನ ಜೀವನದ ಕನಸು ಕೂಡ. ಧ್ಯೇಯವಾಗಿ

0: ಆ ತಾಂಡವ ನಟರಾಜನನ್ನು ಕಾಣೋ ಗೀಳೂ ಹೆಚ್ಚಿಬಿಡ್ತು. ಬೇರೆ ಎಲ್ಲ ಚಿಂತೆಗಳನ್ನು ದೂರ ಮಾಡಿಕೊಂಡ, ಸದಾ ನಟರಾಜನ ಚಿಂತೆಯಲ್ಲೇ ಜೀವನವನ್ನು ಸವೆಸಿಬಿಟ್ಟ. ನಟರಾಜ ಆ ನಂದನಿಗೆ ಒಲಿದ. ತನ್ನ ಅರ್ಚಕನ ಬೆನ್ನ ಮೇಲೆ ಆತನನ್ನು ತನ್ನಲ್ಲಿಗೆ ಬರಮಾಡಿಕೊಂಡನಂತೆ, ಆತನಿಗೆ ದರ್ಶನವಿತ್ತನಂತೆ, ತನ್ನಲ್ಲಿಯೇ ಸೇರಿಸಿಕೊಂಡು ಬಿಟ್ಟ. ಅನ್ಯ ಚಿಂತೆಗಳನ್ನು ಬಿಡಿಸಿ ಅವನ ಆತ್ಮವನ್ನು ಚಿನ್ಮಯಕ್ಕೆ ಸೇರಿಸಿದ ಈ ಕಥೆಯನ್ನು ದಿವಂಗತ ಶ್ರೀ ನಂಗಪುರಂ ವೆಂಕಟೇಶ ಅಯ್ಯಂಗಾರರು ನಟರಾಜ ಭಕ್ತ ಹೊಲೆಯನಂದ ಅನ್ನೋ ಹೆಸರಿನಲ್ಲಿ ಸ್ವಾರಸ್ಯವಾಗಿ ಬರೆದಿದ್ದಾರೆ. ಹೀಗೆ ಬಾಳಿ ಬದುಕಿದವರ ಬದುಕು ನಮಗೆ ದಾರಿ, ಅದು ನಿದರ್ಶನ, ಅದು ಪ್ರದರ್ಶನಕ್ಕಾಗಿ ಬದುಕಿದವರಲ್ಲ ಅವರು. ಇಂಥದ್ದನ್ನು ಮೇರು ಸಂಸ್ಕೃತಿ ಅಂತ ಕರೀತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
8: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ.

ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 22534455, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ

0: ನಾನು ಟೈಮ್ ಮಷೀನ್ ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ
1: ಅಪ್ಪ ಅಪ್ಪ ಡೈನೋಸಾರ್
0: ಕಂಡೆ ಈಗ ವರ್ತಮಾನ ಮಗುವಿನೊಳಗ ಅನುಮಾನ
1: ಡೈನೋಸಾರ್ ಎಲ್ಲಿ
2: ಡೈನೋಸಾರ್ಗಳು ಇನ್ನಿಲ್ಲ ಸಿನಿಮಾದಾಗ ನೋಡಲ್ಲ
0: ನಡೀರಿ ನೋಡೋಣ ಭವಿಷ್ಯ ಅಲ್ಲೇನಂತ ನಮ್ಮ ಮನುಷ್ಯ
2: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ ಪ್ರಶ್ನೆ ಕೇಳೋ ಮಗು ಎಲ್ಲೇ ಉತ್ತರ ಕೊಡೋ ಅಪ್ಪ ಎಲ್ಲೇ ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ
3: ಹೊತ್ತು ಮೀರುವ ಮುನ್ನ ಹಸಿರು ಮಾಸುವ ಮುನ್ನ ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಿ ಅಶ್ವಥ್ ಅವರು ಹಾಡಿದ ಗೀತೆ.

0: ಇದುವರೆಗೂ ಭಾವಗೀತೆಗಳು ಪ್ರಸಾರವಾದವು. ನಮ್ಮ ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ, ಕಿರುನಾಟಕ ವದರವ್ವ, ಬರೆದವರು ಯಮುನಾ ಮೂರ್ತಿ. ಕೇಳಿ ಕಿರುನಾಟಕ ವದರವ್ವ.
2: ಬರ್ರಿ ಬರ್ರಿ ಸೋನಕ್ಕ, ಬಹಳ ಅಪರೂಪ ಆಗಿರಲ್ಲ?
3: ಅಪರೂಪ ಏನ್ ಬಂತ ನಮ್ಮವ್ವ, ಖರೆಯ ರೂಪದಾಗೆ ಬಂದಿನಲ್ಲ.
2: ಈಗಾಗ್ಲೇ 8 ದಿವಸ ಆದ್ವಲ್ಲ ನಿಮ್ಮನ್ ಭೇಟಿಯಾಗಿ. ದೇವ್ರ ತಲೆ ಮ್ಯಾಲಿನ ಹೂ ತಪ್ಪಿದ್ರು ನಿಮ್ ಸಂಜೆ ಅಡ್ಡಾಟ ತಪ್ಪತಿದ್ದಿಲ್ಲ ನೋಡ್ರಿ.
3: ಖರೆ ಗುಂಡವ್ವ, ಅಡ್ಡಾಡೋದು ಕಡಿಮೆ ಆತಂದ್ರ ತೂಕ ಹೆಚ್ಚಾಗ್ತದ ಅಂತ ಡಾಕ್ಟರ್ ಹೇಳ್ಯಾರ. ಮತ್ತ ತೂಕ ಹೆಚ್ಚಾದ್ರ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತದಂತ.
2: ಅಲ್ಲ, ಮತ್ತಿಷ್ಟಿದ್ರು ಅಡ್ಡಾಡೋದು ಯಾಕೆ ಬಂದ್ ಮಾಡಿದ್ರೀಗ?
3: ಬಿಸಿಲ್ನಾಗ ಬಂದ್ರ ದಣವಾಗ್ತದ, ಸಂಜೆನಾಗ ಬರ್ಲಿಕ್ಕೆ ಅಂಜಿಕೆ ಬರ್ತದ.
2: ಚಲೋ ಹೇಳಿದ್ರು ಬಿಡ್ರವ್ವ, ನಿಮ್ಮ ಕಂಜ್ಕಿನ.
3: ಹ್ಞೂ ನಗ್ರಿ ನಗ್ರಿ, ನಿಮಗೂ ಒಮ್ಮೆ ಅದ್ರ ಅನುಭವ ಆದ್ರೆ ಅನ್ನೋದು ತಿಳಿತದೆ.
2: ಯಾತ್ರ ಅನುಭವ ರೀ?
3: ವದ್ರವ್ವ ವದರ್ಕೋತ ಬಂದ್ರ ಆಗ ತಿಳಿತದ ಅಂದೆ.
2: ಯಾರ್ರಿ ಅಕ್ಕಿ ವದ್ರವ್ವ ವದರ್ಕೋತ ಬರ್ತಾಳಕ್ರಿ ಅಕ್ಕಿ?
3: ಅಲ್ರಿ, ಈಗ 2-3 ತಿಂಗಳಾದವು. ರಾತ್ರಿ 12 ಹೊಡೆಯೋ ವೇಳ್ಯಾಕ ರಸ್ತೆದಾಗ ಯಾರನ್ನಾರ ವದರ್ಕೋತ ಬರ್ತಾಳಂತ.
2: ಯಾರು?
3: ಅದೇರಿ ವದ್ರವ್ವ.
2: ವದ್ರವ್ವ ಅಂದ್ರ
3: ದೇವ್ರಿ ದೇವ್ವ. ಯಾರ್ದಾರ ಮನೆ ಬಾಗ್ಲ ಬಡ್ದು ಅವ್ರ ಹೆಸರು ಹಿಡಿದು ಒದರ್ತಾಳಂತ.
2: ಕರೇನ್ರಿ?
3: 3 ಸಲ ಒದರ್ದಾಗ್ಲೂ ನಾವು ಉತ್ತರ ಕೊಡ್ಲಿಲ್ಲ ಅಂದ್ರ ಚಲೋ ಆತು, ಸ್ವಲ್ಪ ವೇಳೆ ನೋಡಿ ಇನ್ನೊಬ್ಬರ ಮನೆಗೆ ಹೋಗ್ತಾಳಂತ.
2: ಮತ್ ಉತ್ತರ ಕೊಟ್ರ
3: ಮುಗದ ಹೋತು. ಅಲ್ಲ, ಅವರು ರಕ್ತ ಕಾರ್ಕೊಂಡು ಸತ್ ಹೋಗ್ತಾರಂತ.
2: ಅಯ್ಯ ನಮ್ಮವ್ವ, ಕೇಳಿದ್ರ ಎದೆ ಚಲ್ ಅಂತದ. ಅಲ್ರಿ ಸೋನಕ್ಕ, ಅಂದಂಗ ರಾತ್ರಿ 12 ಬಾಗ್ಲಾ ಬಡದ

0: ನಮ್ ಗುರ್ತು ದನಿ ಅಲ್ಲ ಅಂದ್ರೆ ನಾವು ಉತ್ತರ ಯಾಕೆ ಕೊಡ್ಬೇಕು?
1: ಅದು ಖರೆ ಬಿಡ್ರಿ. ದನಿ ಗುರ್ತ ಹತ್ತದಿದ್ರೆ ಅಂಥ ಅವೇಳ್ಯಾಗ ಬಾಗ್ಲ ಯಾರು ತೆಗಿತಾರ?
0: ಹ್ಮ್, ನಾನು ಅದ ಅಂತೀನಿ.
1: ಆದ್ರ ಈ ಹಕೀಕತ್ ನಿಮಗ್ ಗೊತ್ತಿಲ್ಲಲ್ಲ.
0: ಏನು
1: ಆಕಿ ಅಂದ್ರ ವದ್ರವ್ವ ನಮ್ ಗುರ್ತ್ನವ್ರ ಹಂಗ ಅದ ದನಿ ಒಳಗ್ ಒದಿರ್ತಾಳಂತ.
0: ಓಹೋ, ಅಂದ್ರ ಪತ್ತೇನ ಹತ್ತೋದಿಲ್ಲ ಅಂತೀರೇನು?
1: ಹ್ಮ್, ಅದ ತ್ರಾಸು. ಭಾಳ ಗುರ್ತಿದ್ದಂಗ ಅನಿಸ್ತದ. ನಾವ್ ಮೂರ್ಖರಂಗ ಓ ಬಂದೆ ಅಂತ ಒದರದ್ರ ವಯಕ್ಕಂತ ಕಾರ್ಕೊಂಡ್ ಗೊಡಕ್ಕಂತ ಜೀವ ಬಿಡೋದ ಖಾತ್ರಿ.
0: ಹೌದಾ? ಮತ್ತ ಯಾವ ಓಣ್ಯಾಗ ಬರ್ತಾಳಂತ?
1: ಚಲೋ ಕೇಳ್ತೀರಿ ಬಿಡ್ರಿ. ಮೊದಲ ಪತ್ರ ಬರೆದು ತಿಳಿಸಿ ಇಂಥ ಓಣಿಗೆ ಇಂಥ ಮನಿಗೆ ಬರ್ತೀನಿ ಅಂತ ಹೇಳಿ ಬರ್ಲಿಕ್ಕೆ ಆಕಿ ಏನ್ ದೊಡ್ಡ ಆಫೀಸರು ಅಂತ ತಿಳಿದಿರೇನು?
0: ಅಂದ್ರ ಯಾವಾಗ ಯಾರ ಮನಿಗೆ ಬರ್ತಾಳ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ ಅಂದಂಗಾತು.
1: ಹ್ಮ್, ಅದಕ್ಕ ನಾನ್ ಸಂಜೆನಾಗ ಅಡ್ಡಾಡೋದ್ ಬಂದ್ ಮಾಡಿನ್ರಿ ಗುಂಡವ.
0: ಅಲ್ರಿ ಸೋನಕ್ಕ, ರಾತ್ರಿ 12ಕ್ಕೆ ಬರ್ತಾಳ ವದ್ರವ್ವ ಅಂತೀರಿ.
2: ಹೌದು.
0: ಮತ್ತ ಸಂಜೆನಾಗ ಅಡ್ಡಾಡೋದು ಯಾಕೆ ಬಂದ್ ಮಾಡಿದ್ರಿ?
1: ಯಾಕಂದ್ರ ಅಡ್ಡಾಡ್ಲಿಕ್ ಹೊಂಟಾಗ ಯಾರ್ಯಾರು ಭೇಟಿ ಆಗ್ತಿರ್ತಾರ, ಮಾತಾಡೋ ಮುಂದ್ ಹೆಸರಿಟ್ಟು ವದರ್ತಿರ್ತಾರ. ಅಕಸ್ಮಾತ್ ವದ್ರವ್ಗ ಅದ್ ಕೇಳಿಸ್ತಂದ್ರ ಆಕೆಗ್ ನನ್ ಹೆಸರು ಗೊತ್ತಾಗ್ತದ, ನನ್ ಗುರ್ತ್ನವ್ರ ದನಿನು ತಿಳಿತದ.
0: ಮತ್ತ ರಾತ್ರಿ 12ಕ್ಕೆ ಬಂದ್ ಹಂಗ ಮಾತಾಡ್ತಾಳ.
1: ಅದ ಅಂಜಿಕೆ ನನ್ಗ.
0: ಹಿಂಗಂತೀರಿ ಅಂದಂಗ ಈಗ 2-3 ವರ್ಷಕ್ ಮೊದ್ಲ ಕೂಗ್ ಮಾರಿ ಅಂತ ಒಂದ್ ದೇವ್ ಬಂದಿತ್ತಂತಲ್ಲ ಬೆಂಗಳೂರು ಮೈಸೂರಿನಾಗ, ಅದು ಹಿಂಗ ಮಾಡ್ತಿತ್ತಂತ.
1: ಹೌದಾ? ಮತ್ತ ಮಂದಿ ಏನ್ ಮಾಡಿದ್ರು?
0: ಎಲ್ಲಾರ ಮನಿ ಬಾಗ್ಲದ ಮೇಲೆ ನಾಳೆ ಬಾ ಅಂತ ದೊಡ್ಡ ದೊಡ್ಡ ಅಕ್ಷರದಾಗ ಬರ್ತಿಟ್ಟಿದ್ರಂತ.
1: ಅಯ್ಯ ನಮ್ಮವ್ವ, ಮತ್ತ ಮರ್ದಿನ ಅದು ಬರ್ತಿತ್ತ ಹಂಗಾರ?
0: ಹ್ಮ್, ಬರ್ತಿತ್ತು. ಆದ್ರ ಮರ್ದಿನ ನಾಳೆ ಬಾ ಅಂತಾನ ಇರ್ತಿತ್ತಲ್ಲ.
1: ಓಹೋ, ತಿಳಿತು ಬಿಡ್ರಿ. ದಿನ ಅಡ್ಡಾಡ್ ಅಡ್ಡಾಡ್ ಬೇಸತ್ತು ಕೂಗ್ ಮಾರ್ಯವ ಊರೇ ಬಿಟ್ಟಿರ್ಬೇಕು.
0: ಅದ ಹೇಳಿಕ್ ಬಂದೆ ನಾನು. ನೋಡ್ರಿ ಎಂತ ಶಾಣ್ಯಾರ್ರಿ ಆ ಮಂದಿ ಅಂತೀನಿ.
1: ಮತ್ತ ನಾವು ಯಾಕೆ ಹಂಗ ಮಾಡ್ಬಾರ್ದು ಅಂತೀನಿ?
0: ಅಂದ್ರ ನಾಳೆ ಬಾ ಅಂತ ಬಾಗಿಲದ ಮೇಲೆ ಬರೆಯೋಣ ಅಂತ
1: ಅಂತೀನಿ.
0: ಆದ್ರೆ ಆಕಿ ಕನ್ನಡ ಬರ್ತದೋ ಇಲ್ಲ ಯಾರಿಗ ಗೊತ್ತ್ರಿ?
1: ಯಾವ ಆಕಿಗ್ರಿ?
0: ಅದ ಅವದ್ರವ್ಗ.
1: ಚಲೋ ಹೇಳ್ತೀರಿ ಬಿಡ್ರಿ. ಧಾರವಾಡದಾಗಿನ ದೇವ್ಗ ಕನ್ನಡ ತಿಳಿಯೋದಿಲ್ಲ?
0: ಧಾರವಾಡದೊಳಗಿದ್ರ ತಿಳಿತದ್ರಿ ಸೊನಕ. ಆದ್ರ ಅದು ಬ್ಯಾರೆ ಊರಿಂದ ಬಂದೇವಾಗಿದ್ರ
1: ಹಂಗ ಹೆಂಗ ಇರ್ಲಿಕ್ ಸಾಧ್ಯ ಅಂತೀನಿ. ಆಕಿ ಹೆಸರ ವದ್ರವ್ವ ಅಂತ, ಮತ್ತ ಕನ್ನಡದಾಗ ಒದರ್ತಾಳಂತಲ್ಲ.
0: ಅಯ್ಯ, ಬರೀ ಹೆಸರು ಅದರ್ಲಿಕ್ ಭಾಷೆ ಆಗ್ಬೇಕಾಗ್ತದ್ರಿ ನೀವು ಒಬ್ರು.
1: ಹೆಸರಷ್ಟೇ ಅಲ್ರಿ, ಒಮ್ಮೊಮ್ಮೆ ಬಾಗ್ಲ ತೆಗಿ ಅಂತಾಳಂತ, ಏನ್ ಮಾಡ್ಲಿಕ್ ಹತ್ತಿದಿ ಮಲ್ಲಿಗೆ ಏನು ಅಂತೆಲ್ಲ ಕೇಳ್ತಾಳಂತ.
0: ಹಂಗಾದ್ರ ಕನ್ನಡ ಬರ್ತದ ಅಂದಂಗ ಆತ್ ಬಿಡ್ರಿ.
1: ಹ್ಮ್, ಅಷ್ಟ ಅಲ್ರಿ ಗುಂಡವ್ವ, ಇಷ್ಟು ಚಲೋ ಕನ್ನಡ ಮಾತಾಡ್ತಾಳ, ಇಷ್ಟು ಚಲೋ ದನಿ ಅನುಕರಣ ಮಾಡ್ತಾಳ, ಪತ್ತೇನೆ ಹತ್ತೋದಿಲ್ಲ ಅಂತ.
0: ಅಂದ್ರ ತ್ರಾಸ ಆತಲ್ರಿ.
1: ಅದಕ್ಕ ಇವತ್ತು ರಸ್ತೆದಾಗ ಯಾರು ಭೇಟಿ ಆಗ್ಬಾರ್ದಂತ ಮಠ ಮಠ ಮಧ್ಯಾಹ್ನ ಕೆಟ್ಟ ಬಿಸಿಲ್ನಾಗ ಬನಿ ಬಿಟ್ಟು ಬಂದೀನಿ. ಕತ್ಲಾಗೋಕ್ ಮೊದ್ಲ ಮನಿ ಸೇರ್ಬೇಕಾಗದ್ ನಾನು.
0: ಹಂಗ ಮಾಡ್ರಿ ನಮ್ಮವ್ವ, ನನಗೂ ಹಂಚಿಕೆ ಬರ್ಲಿಕ್ ಹತ್ತದ, ನಾನು ಒಳಗೆ ಹೋಗ್ತೇನೆ.
1: ನಾ ಬರ್ಲ ಹಂಗ
0: ಹೋಗ್ ಬರ್ರಿ. ಅಯ್ಯೋ ದೇವ್ರ, ಪರಮಾತ್ಮ, ರಾಮ, ಕೃಷ್ಣ, ನನಗಾರ ಹೆದರ್ಕಿ ಸಾವಾಗ್ಯದ. ಇವ್ರು ಯಾರು ನಂಬವಲ್ರು, ಏನ್ ಮಾಡ್ಲಿ ಅಂತೀನಿ.
3: ಏನ ಏನದು, ನಿನ್ನಷ್ಟಕ್ಕೆ ನೀನ ಮಾತಾಡ್ಕೊಳ್ಲಿಕ್ ಹತ್ತಿಯಲ್ಲ?
0: ಏನಿಲ್ಲ, ಈಗ ನೀವು ಊರಿಗೆ ಹೊರಟಿರಿ, ನಾ ಒಬ್ಬಾಕಿ ನಮ್ಮ ಮನಿಯೊಳಗ.
3: ವದ್ರವ್ ಬಂದ್ರೆ ಏನ್ ಮಾಡೋದು ಅಂತೀಯನು? ಚಲೋ ಅಂಜಿಕೆ ಹಾಕ್ಯಾರ ಸೋನಕ್ಕ. ಯಾರು ಜೋರ್ಲೆ ಸೀತರು ಬೆಚ್ಚಿ ಠಂಡನ್ ಜಿಗಿತಿದಿ ಆತು.
0: ಹೌದು, ನಿಮ್ಗೆಲ್ಲ ಚಾಷ್ಟಿನ. ನೀವು 2 ದಿವಸ ಊರಾಗಿರೋದಿಲ್ಲ, ರಾತ್ರಿ ಧೈರ್ಯದಿಂದ ಕಣ್ಣು ಮುಚ್ಚಿ ಮಲಗೋದ್ ಹೆಂಗ್ ನಾನು?
3: ಅದಕ್ಕೆ ಅಷ್ಟು ಹೆದರ್ಬೇಕು? ಎಲ್ಲ ಬಾಗ್ಲನ್ನು ಚಲೋತ್ನಾಗ ಬಂದ್ ಮಾಡಿ ಬಿಸಿ ಬಿಸಿ ಕಸ್ಕಸಿ ಪಾಯಸ 2 ವಾಟ್ಕ ಕುಡಿದು ಬೆಚ್ಚಿಗೆ ಹೊತ್ಕೊಂಡು ಮಲಗಿ ಬಿಡು. ಯಾರು ಬಂದ್ರು ಎಚ್ಚರ ಆಗೋದಿಲ್ಲ, ತೀರ್ತೀವಿ.
0: ಅದಿರ್ಲಿ ಬಿಡ್ರಿ. ಅಂದಂಗ ನೀವು ಇವತ್ತ ರಾತ್ರಿ ನಾ ಪರತ್ ಬರ್ಲಿಕ್ಕೆ ಆಗೋದಿಲ್ಲ.
3: ಅದ ಹೆಂಗಾಗ್ತದೆ? ಇಲ್ಲಿಂದ ಬಸ್ ಹಿಡಿದು ಹುಬ್ಬಳ್ಳಿಗೆ ಹೋಗಿ ರಾತ್ರಿ 8:30 ಗಾಡಿ ಹಿಡಿದು ಬೆಂಗಳೂರಿಗೆ ಹೋಗ್ಬೇಕಾದ್ರ ಮುಂಜಾನೆ ಆಗ್ತದೆ. ರಾತ್ರಿನ ಪರತ್ ಹೆಂಗ್ ಬರ್ಲಿಕ್ಕೆ ಆಗ್ತದೆ?
0: ಆದಷ್ಟು ಲಗು ಬರ್ರಿ. ಆತು,
3: ಹೆದರ್ಬೇಡ. ನೀನು ಅದ್ರವ್ಗ ಇನ್ನೊಂದು 2-3 ದಿವ್ಸ ಬರ್ಬೇಡವ, ನಾ ಊರಾಗಿರೋದಿಲ್ಲ ಅಂತ ಹೇಳಿ ಹೋಗ್ತೀನಿ. ಆತೋ ಇಲ್ಲೋ?
0: ನೀವು ಹಿಂಗೆಲ್ಲ ಚಷ್ಟಿ ಮಾಡ್ಬೇಡ್ರಿ. ಆಕಿ ಗೊತ್ತಾತಂದ್ರ
3: ಇವತ್ತ ಬಂದ್ ಬಿಡ್ತಾಳ ಅಂತೀಯನು?
0: ಅಲ್ರಿ, ಬಂದ್ರಿ ಏನ್ ಮಾಡೋದು?
3: ನೋಡು ಹಿಂಗ್ ಮಾಡು, ಆ ರೂಮ್ನಾಗ ನಾಟಕಕ್ಕೆ ಮಾಡಿಟ್ಟಂತ 2 ಪಂಜವ ಅಲ್ಲ, ಅವನ್ ಚಿಮಣಿ ಎಣ್ಣೆಯೊಳಗೆ ಎದ್ದಿ ಬೆಂಕಿ ಹಚ್ಚಿ ಕಿಟಕಿಯೊಳಗಿಂದ ಆಕಿ ಮಾರಿ ಹಿಡಿ ಅಂದ್ರೆ ಹೇಳದ ಕೇಳ ಓಡ್ ಹೋಗ್ತಾಳ ನೋಡು.
0: ಹೌದಾ? ಉರಿಯೋ ಬೆಂಕಿ ನೋಡಿದ್ರ ಅನ್ಸ್ತದೇನ?
3: ಹ್ಞೂ, ಮಾಡ್ಯಾರ ನೋಡ್ಬೇಕಾದ್ರೆ.
0: ಹಂಗ ಮಾಡ್ತೇನೆ.
3: ಈಗ ನನಗೆ ಲಗುನ ಚಹಾ ಕೊಡು, ಬಸ್ಸಿಗೆ ತಡ ಆಗ್ಯದ, ಈಗ 7 ಗಂಟೆ ಆತು ನೋಡು.
0: ಈಗ ಬಂದೆ.

0: ಹೊಡಿಲಿಕ್ಕೆ ಬಂತು, ಬಾಗ್ಲ ಚಲೋತ್ನಾಗ ಬಂದ್ ಮಾಡೇನಿ, ಇನ್ನು ಅಂಜಿಕೆ ಯಾಕ? ಯಾಕೋ ಕಣ್ಣು ಮುಚ್ಚಲಿಕ್ಕೆ ಬರವಲ್ತು. ಕಣ್ಣು ಗುಟ್ಟಿ ದೊಡ್ಡದಾಗಿ ರೆಪ್ಪಿ ಸಣ್ಣದಾಗಿ ಅವೇನೋ ಅನ್ನಿಸ್ಲಿಕ್ಕತ್ತದ. ಇಷ್ಟ್ಯಾಕೆ ಬೆವರ್ಲಿಕ್ಕತ್ತೇನಿ? ಕಿಟಕಿ ತೆಗಿಲೇನು? ಬೇಡ ಬೇಡ, ಕಿಟಕಿ ಹತ್ರ ಹತ್ರ ಬಂದ್ರು ಮತ್ತೆ. ಬಾಗ್ಲಾಯ ಯಾರು ಬಡಿಲಿಕ್ಕತ್ತಾರ ಇಷ್ಟೊತ್ತಾಗ? ಇವರಂತೂ ಊರಾಗ ಇಲ್ಲ. ಬಾಗ್ಲ ಇವ್ರ ಬಂದ್ರೇನು ಮತ್ತೆ? ಇಲ್ಲಲ್ಲ, ಹೆಂಗ ಸಾಧ್ಯ? ಇನ್ನೂ ಬೆಂಗಳೂರು ಅರ್ಧ ಹಾದಿ ಮುಟ್ಟಿರ್ತಾರೆ. ಸೋನಕ್ಕ ಹೇಳ್ದಂಗ ಬದಲಿಕ್ಕತ್ತದ. ಮಲ್ಗಿ ಏನು ಅಂತ ಬ್ಯಾರೆ ಕೇಳ್ತದ. ಅಯ್ಯ ದೇವ್ರ, ಅಯ್ಯ ನಮ್ಮವ್ವ ದೇವ್ರದಿ.
1: ಎಷ್ಟ್ ಹೊತ್ತು ಮಾಡ್ತಿದಿ? ಏನ್ ಕತಿ?
0: ಅಯ್ಯೋ ಬಾಗ್ಲ ಬಿಟ್ಟು ಕಿಟಕಿ ಹತ್ರ ಬಂದು ಕಾಣಿಸ್ತದ. ವಿಘ್ನೇಶ್ವರ, ಮಾರುತಿ, ನಮ್ಮಪ್ಪ, ನೀನ ಕಾಪಾಡಪ್ಪ, ಹೆಂಗಾರ ಪಾರ್ ಮಾಡಪ್ಪ ನನ್ನ. ದೇವರ
1: ಏನ್ ನಿದ್ದಿಕ್ಕಿದು ಅಂತೀನಿ. ಸತ್ತವ್ರ ಗತಿ ಮಲಗಾಳ ನೋಡು, ಉಸಿರಾರ ಆಡ್ಲಿಕ್ಕೆ ಹತ್ತದೋ ಇಲ್ಲೋ.
0: ಕಿಟಕಿ ಸಂಧಿಯೊಳಗ ಕಿಕಿ ಕೆಂಪು ಕಣ್ಣು ಕಾಣಿಸ್ಲಿಕ್ಕೆ ಹತ್ಯಾವ. ಅಯ್ಯಪ್ಪ ಹೋತಂತ ಕಾಣಿಸ್ತದ. ಅಲ್ಲ ಮತ್ತ ಮತ್ತ ಬಾಗ್ಲದ ಹತ್ರ ಸಪ್ಪಳ.
1: ದೇವ್ರ ಈ ಚಳಿಯೊಳಗೆ ನಿಂದ್ರು
0: ಏನ್ ಮಾಡ್ಲಪ್ಪ ನಾನು?
1: ಬಾಗ್ಲ ತೆಗಿಯ.
0: ಏನ್ ಮಾಡ್ಲಿ? ಇವ್ರ ಹೇಳ್ದಂಗ ಕೊಳ್ಳಿ ಹಚ್ಚಿ ತೋರಿಸ್ಲೇನು? ಹಂಗ ಮಾಡ್ತೇನೆ.
1: ಸದ್ಯ ಎಚ್ಚರಿಕೆ ಆತು ಅಂತ ಕಾಣಿಸ್ತದ. ಎಂತ ಸಪ್ಪಳಂತೂ ಆಗ್ಲಿಕ್ಕತ್ತದ. ಎಷ್ಟು ವೇಳೆ ಮಾಡ್ತಾಳ ಈಕಿ? ಈ ಸಂದ್ಯಾಗಾರ ನೋಡೋಣ ತರಿ ಬಗ್ಗಿ. ಇದೇನು ಬೆಳಕು ಕಾಣಿಸ್ತದ, ಆದ್ರೆ ಸ್ವಿಚ್ ಹಾಕಿಲ್ಲಲ್ಲ, ದೀಪ್ ಹೋಗ್ಯದ ಏನೋ. ಅದಕ್ಕೆ ಚಿಮಣಿ ಹಚ್ಚಿ ತರ್ತಿರ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ
0: ಚೀರು ಚೀರು ಅಯ್ಯೋದ್ರವ್ವ, ಎಲ್ಲನ್ನ ಹೆದರ್ಸ್ದಂಗ ಅಂತ ಇದು ಏನು? ಚೀರು ಚೀರು, ನಿನ್ ಕಣ್ಣು ಸುಟ್ಟು ಬಿಡ್ತೇನೆ ಇವತ್ತ. ನಿನ್ ಕಣ್ಣು ಸುಟ್ಟು ಬಿಡ್ತೇನೆ.
1: ನನ್ನ ಹೆಂಡತಿಗೆ ಹುಚ್ಚಿಡ್ದಾಗ ಕಾಣಿಸ್ತೇನೋ. ನನ್ ಮೀಸೆ ಮೀಸೆ ಸುಟ್ಟು ಹೋಯ್ತಲ್ಲೋ.
0: ಮೀಸೆ ಅಲ್ಲ ಅದ್ರಾಗ ಮೀಸೆ ಎಲ್ಲ ಇರ್ತದ. ಮತ್ತ ಎಲ್ಲಾರ್ಗೂ ಬರ್ರಿ ಬರ್ರಿ ಅಂತ ಬೇರೆ ಒದರ್ಲಿಕ್ಕೆ ಹತ್ತದಲ್ಲ. ಅಲ್ಲ ಮತ್ತ ಇವ್ರ ಬೆಂಗಳೂರಿನಿಂದ ಬರತ್ ಹೆಂಗ್ ಬಂದ್ರು ಅಂತೀನಿ. ಬಾಗ್ಲ ತಗದ್ ನೋಡ್ಲಿ ಹಂಗಾರ. ಅಯ್ಯ ನೀವು
1: ಏನ್ ಬಂತ ನಿನಗ?
0: ಅಲ್ರಿ ನಿಮ್ಮನ್ನ ಒದ್ರವ ಅಂತ ಹೇಳಿದೆ.
1: ಅಷ್ಟು ಗುರ್ತ ಹತ್ತದಿಲ್ಲ ನನಗೆ.
0: ಮತ್ತ ಇವತ್ತು ಬರೋದಿಲ್ಲ ಅಂತ ಹೇಳ್ತಿಲ್ಲ ನೀವು?
1: ಬಸ್ ಲಘು ಸಿಗ್ಲಿಲ್ಲ, ಅದಕ್ಕೆ ಗಾಡಿ ತಪ್ತು. ಗೆಳೆಯರ್ ಜೋಡಿ ಇದ್ರಲ್ಲ, ಸಿನಿಮಾಕ್ ಹೋಗೋಣ ಅಂತ ಗಂಟು ಬಿದ್ರು. ಬೇಡ ಅಂತ ಹೇಳಿ ಊಟ ಹೋಟೆಲ್ದಾಗ ಮಾಡಿ ಕಡಿ ಬಸ್ ಹಿಡಿದು ಪರ್ತ ಬಂದೆ. ಉರಿ ಅಯ್ಯೋ ಉರಿ, ಯಾಕೆ ಯಾಕೆ ನಿಂತಿದೆ?
0: ನಿಮ್ ಮೀಸೆ ಅರ್ಧ ಹೋಗ್ಯದ, ಪೂರ್ಣ ತೆಗೆದಾದ್ರು ಬಿಡ್ರಲ್ಲ, ಅಸಹ್ಯ ಕಾಣಿಸ್ತು.
1: ಪುಣ್ಯಾಕ ಕೊಳ್ಳಿ ಹೆಚ್ಚು ಪೂರ್ಣ ಸುಡ್ತೀನಿ ಅಂತ ಅನ್ಲಿಲ್ಲ ಮಹಾರಾಯಣ. ನಿಮ್ಮ ಒದರವನ್ನ ಆಶೀರ್ವಾದ ಒಳ್ಳೇದದ.
0: ನೋಡ್ಲಿಕ್ಕೆ ಮಂಗ್ಯಾನ್ ಮರಿ
1: ಏನದೆ ಏನದೆ
0: ಮಂಗ್ಯಾನ್ ಮರಿ ಅಂದೆ.
2: ಒದರವ್ವ ಕಿರುನಾಟಕ ಕೇಳಿದಿರಿ. ಬರೆದವರು ಯಮುನಾ ಮೂರ್ತಿ. ಭಾಗವಹಿಸಿದ ಕಲಾವಿದರು ಪ್ರಭಾಶೀರೂರ್ ಮತ್ತು ಬಿ ಎಚ್ ಕರಡಿ. ಈ ನಾಟಕವನ್ನು ಬರೆದು ಪಾತ್ರವಹಿಸಿದವರು ಯಮುನಾ ಮೂರ್ತಿ.

0: ನಾನು ಟೈಮ್ ಮಷೀನ್ ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ ಕಂಡೆ ಈಗ ವರ್ತಮಾನ ಮಗುವಿನೊಳಗ ಅನುಮಾನ
1: ಡೈನೋಸಾರ್ಗಳು ಇನ್ನಿಲ್ಲ ಸಿನಿಮಾದಾಗ ನೋಡಲ್ಲ
0: ನಡೀರಿ ನೋಡೋಣ ಭವಿಷ್ಯ ಅಲ್ಲೇನಂತಾನ ಮನುಷ್ಯ
1: ಹಳೇ ಕಾಲದಾಗ ಅವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ ಪ್ರಶ್ನೆ ಕೇಳೋ ಮಗು ಎಲ್ಲೇ ಉತ್ತರ ಕೊಡೋ ಅಪ್ಪ ಎಲ್ಲೇ ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ
2: ಹೊತ್ತು ಮೀರುವ ಮುನ್ನ ಹಸಿರು ಮಾಸುವ ಮುನ್ನ ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ

0: ಆಕಾಶವಾಣಿ ಕಾರವಾರ ಭಜನೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಪ್ರೀತಿ ಸಾಗರ್ ಅವರು ಹಾಡಿದ ಭಜನೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪ್ರೀತಿ ಸಾಗರ್ ಅವರು ಹಾಡಿದ ಭಜನೆಗಳನ್ನು ಕೇಳುತ್ತಿರುವಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪ್ರೀತಿ ಸಾಗರ್ ಅವರು ಹಾಡಿದ ಭಜನೆಗಳನ್ನು ಕೇಳುತ್ತಿರುವಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದ ಭಜನೆ.

0: ಇದುವರೆಗೂ ಪ್ರೀತಿ ಸಾಗರ್ ಹಾಗೂ ಪಂಡಿತ್ ಭೀಮ್ಸೇನ್ ಜೋಶಿ ಅವರು ಹಾಡಿದ ಭಜನೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಹಿಂದಿ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸೋನು ನಿಗಮ್ ಅವರು ಹಾಡಿದ ಬೇವಫಾ ಸನಂ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಭಿಜಿತ್ ಅವರ ಧ್ವನಿಯಲ್ಲಿ ಫರೇಬ್ ಚಿತ್ರದ ಗೀತೆ.

0: ಗ್ಯಾಂಗ್ಸ್ಟರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಕೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಭಾವಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಪೂತಿ ನರಸಿಂಹಾಚಾರ್ ಅವರ ರಚನೆ ವೃಂದಗಾನದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ದಿವ್ಯಾ ರಾಘವನ್ ಅವರು ಹಾಡಿದ ಭಾವಗೀತೆ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪಲ್ಲವಿ ಹಾಗೂ ದಿವ್ಯಾ ರಾಘವನ್ ಅವರು ಹಾಡಿದ ಪೂತಿ ನರಸಿಂಹಚಾರ್ ಅವರ ರಚಿಸಿದ ಭಾವಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಸ್ ನರಸಿಂಹಸ್ವಾಮಿಯವರು ರಚಿಸಿದ ಭಾವಗೀತೆ, ಹಾಡಿದವರು ಸಿ ಅಶ್ವಥ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಿ ಅಶೋತ್ ಅವರು ಹಾಡಿದ ಭಾವಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಇದುವರೆಗೂ ಪೂತಿ ನರಸಿಂಹಾಚಾರ್ ಹಾಗೂ ಕೆಎಸ್ ನರಸಿಂಹಸ್ವಾಮಿಯವರು ರಚಿಸಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 10:45. ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗುವುದು.

ಹೌದು ಹೌದು, ನಿನ್ ಹಾಗೆ ನನ್ಗೂನು ಆಸೆಗಳು ನೂರೆಂಟು, ನಮ್ಮಿಷ್ಟ ಬಂದ ಹಾಗೆ ಬಾಳೋಕು ಮಿತಿಯುಂಟು. ನಿನ್ ಹಾಗೆ ನನ್ಗೂನು ಆಸೆಗಳು ನೂರೆಂಟು, ನಮ್ಮಿಷ್ಟ ಬಂದ

0: ಮುಂದೆ ಸಾಗೋಣ.
1: ಎಲ್ಲರಂತೆ ನಾವು ಕೂಡ ಬದುಕತಡವೇ
0: ಬೇಡ ಅಂದ್ರೆ ಯಾರು.

0: ನೆಕ್ಲೆಸ್ ಕೇಳಿದೆ ನಾನು
1: ಎಂದು ಇಲ್ಲ.
0: ಹಾಗಾದ್ರೆ ಹೆಚ್ಚಿಗೆ ಅನ್ಕಾತೇನು ನಾನು ನಿಮ್ಮನ್ ಕೇಳಿದ್ದು?
1: ಹಾಗಲ್ಲ, ಬೆಟ್ಟದಷ್ಟು ಆಸೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಏನೇ ಬರಲಿ ಪ್ರೀತಿ ಇರಲಿ ಚಿತ್ರದಿಂದ ಆರಿಸಲಾಗಿತ್ತು.
1: ಕಂಗಳ

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ರವಿಚಂದ್ರ ಚಿತ್ರದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

0: Aleichem.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮರೆಯಲಾಗದ ಕಥೆ ಚಿತ್ರದಿಂದ ಆರಿಸಿದ ಗೀತೆ ಕೇಳಿದಿರಿ. ಬರೆದವರು ಚಿ ಉದಯ ಶಂಕರ್, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಮರೆಯಲಾಗದ ಹಳೆಯ ಚಿತ್ರಗೀತೆಗಳನ್ನು ಇದುವರೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಆಲಿಸಿದಿರಿ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 3 ದಿನಗಳ ಭೇಟಿಗಾಗಿ ಪಶ್ಚಿಮ ಬಂಗಾಳಕ್ಕೆ ತೆರಳಲಿದ್ದಾರೆ. ಅವರು ಆಡಳಿತಾತ್ಮಕ ಸಭೆಗಳು ಸೇರಿದಂತೆ ಉತ್ತರ ಬಂಗಾಳದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಗಡಿ ಭದ್ರತೆಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಸಹ ಅವರು ಉದ್ಘಾಟಿಸಲಿದ್ದಾರೆ. ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನ. ರಾಷ್ಟೀಯ ಐಕ್ಯತೆಯನ್ನು ಸಾರುವ ಸದ್ಭಾವನಾ ದಿನವನ್ನಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ರಾಷ್ಟೀಯ ಏಕೀಕರಣ, ಸಾಮರಸ್ಯ ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಸದ್ಭಾವನಾ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮುಳವಾಡ ಏತ ನೀರಾವರಿ ಯೋಜನೆಯ ವಿತರಣಾ ಕಾಲುವೆ ಸಂಖ್ಯೆ 1 ರಿಂದ 35 ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಿಲುವರಾಯಸ್ವಾಮಿ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 504 ಏರಿಕೆಯೊಂದಿಗೆ 77,416 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 119 ಏರಿಕೆಯ ನಂತರ 24,198 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 17 ಏರಿಕೆಯೊಂದಿಗೆ 95.56 ರೂಪಾಯಿಯಷ್ಟಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ನ ಬ್ಯಾಡ್ಮಿಂಟನ್ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಪುರುಷರ ಡಬಲ್ಸ್ನ ರೌಂಡ್ ಆಫ್ 16 ಪಂದ್ಯದಲ್ಲಿ 5ನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಮ್ಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿಯು ಜುನೈದಿ ಆರಿಫ್ ಮತ್ತು ರಾಯ್ ಕಿಂಗ್ ಯಾಪ್ ಜೋಡಿಯನ್ನು ಎದುರಿಸಲಿದೆ. ಆಂಟಿಕಾ ಸಿಂಗಾಪುರ್ ಇಂಟರ್ನ್ಯಾಷನಲ್ ಚಾಲೆಂಜ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಮಿಶ್ರ ಡಬಲ್ಸ್ ಜೋಡಿ ಮೋಹಿತ್ ಜಗ್ಲಾನ್ ಮತ್ತು ಲಕ್ಷಿತಾ ಜಗ್ಲಾನ್ ವಾಕ್ ಓವರ್ ಪಡೆದ ನಂತರ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 11:15.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ

ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:30 ನಂತರ ನಿಮಗೆಲ್ಲ ಗೊತ್ತೇ ಇದೆ, ಕಲಾ ಭಾರತಿ ಕಾರ್ಯಕ್ರಮ ವಿವಿಧ ಭಾರತಿಯಿಂದ ಪ್ರಸಾರವಾಗುತ್ತೆ. ನಮ್ಮ ಇವತ್ತಿನ ಕಲಾಭಾರತಿಯ ತಾರೆ, ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸದಾ ನಗು ಮೊಗದ ಚಲುವೆ ಸುಹಾಸಿನಿ. ಸುಹಾಸಿನಿ ಅವರ ಬಗ್ಗೆ ಮಾತಾಡ್ತಾ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳ ಜೊತೆಗೆ ನಾವು ಸಾಗೋಣ. ಬನ್ನಿ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಸುಹಾಸಿನಿಯವರನ್ನು ಕುರಿತಾಗಿ ಒಂದಿಷ್ಟು ಮಾತು, ಒಂದಷ್ಟು ಚಂದದ ಹಾಡುಗಳು. ಹೌದು, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಚಂದು ಬಾನುಲಿ ಬಂಧು. ನಮ್ಮ ಇವತ್ತಿನ ಕಲಾಭಾರತೀಯ ತಾರೆ ಬಹುಭಾಷಾ ನಟಿ, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೆ ನಟಿಸಿದ್ದಾರೆ. ಈಗಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ತಮ್ಮ ಸುಂದರವಾದ ನಗುವಿನಿಂದಲೇ ಚಿತ್ರರಸಿಕರ ಮನಗೆದ್ದವರು ನಟಿ ಸುಹಾಸಿನಿ. 1980 ಸಂದರ್ಭದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ನಟಿಯಾಗಿ ಮಿಂಚಿದವರು ಹಿರಿಯ ನಟ ಚಾರುಹಾಸನ್ ಅವರ ಮಗಳು. ಸುಹಾಸಿನಿಯವರ ನಟನೆಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿಗಳು ಸೇರಿ ಸಾಕಷ್ಟು ಪ್ರಶಸ್ತಿಗಳು ಅವರಿಗೆ ಬಂದಿದೆ. ನಟಿ ಮಾತ್ರ ಅಲ್ಲ, ನಿರ್ದೇಶಕಿ, ನಿರ್ಮಾಪಕಿ ಜೊತೆಗೆ ಬರಹಗಾರ್ತಿಯಾಗಿ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ.

ಸಹಜ ಸರಳ ಸುಂದರ ನಟಿ ಸುಹಾಸಿನಿ ಅವರು ಪಂಚಭಾಷಾ ತಾರೆ. ತಮಿಳುನಾಡಿನ ಪರಮಿಕುಡಿಯಲ್ಲಿ ಜನಿಸಿದ ಸುಹಾಸಿನಿ ಅವರಿಗೆ ಮೊದಲಿನಿಂದನೂ ಕೂಡ ಓದು ಕಲೆಯ ಮೇಲೆ ಅಪಾರವಾದ ಆಸಕ್ತಿ. ಶಾಲಾ ದಿನಗಳಲ್ಲಿ ಅವರಿಗೆ ಡಾನ್ಸ್ ಮತ್ತು ನಾಟಕ ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು. ಅವರ ಅಜ್ಜ ಪ್ರಸಿದ್ಧ ವಕೀಲರಾಗಿದ್ದರು, ಅವರು ನಾಟಕದಲ್ಲಿ ಅಭಿನಯವನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರ ಒಂದು ಅಪಾರವಾದ ಗೆಳೆಯರ ಬಳಗ ಇತ್ತು ಅವರ ಅಜ್ಜನಿಗೆ. ಅವರ ನಾಟಕಗಳನ್ನು ನೋಡಿ ಅವರಿಂದಾಗಿ ಇವರಿಗೆ ಕಲೆಯಲ್ಲಿ ಆಸಕ್ತಿ ಬಂತು. ಶಾಲೆ ಕಾಲೇಜುಗಳಲ್ಲಿ ನಾಟಕ ನೃತ್ಯಗಳಲ್ಲಿ ಆಸಕ್ತಿಯನ್ನು ತೋರ್ತಾ ತೋರ್ತಾ ಸಿನಿಮಾ ಕ್ಷೇತ್ರದ ಕಡೆಗೆ ಬಂದವರು ನಟಿ ಸುಹಾಸಿನಿ. ಅವರ ಕುಟುಂಬದಲ್ಲಿ ಅವರ ತಾತ ಡಿ ಶ್ರೀನಿವಾಸನ್ ಅವರ ನಾಲ್ವರು ಮಕ್ಕಳಲ್ಲಿ ಎಲ್ಲರೂ ಕೂಡ ಕಲಾ ಸೇವೆಗೆ ತಮ್ಮನ್ನು ಮುಡುಪಾಗಿಟ್ಕೊಂಡವರು. ನಳಿನಿ ರಾಘವ್ ಅವರು ಭರತನಾಟ್ಯ ಕಲಾವಿದರು, ಹಾಗೆ ಚಂದ್ರಹಾಸನ್ ಅವರು ಸಿನಿಮಾ ನಿರ್ಮಾಪಕರು, ಚಾರುಹಾಸನ್ ಅವರು ನಟ ನಿರ್ದೇಶಕ ಮತ್ತು ವಕೀಲರು ಕೂಡ ಹೌದು, ಮತ್ತು ಕಮಲಹಾಸನ್ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತೀಯ ಚಿತ್ರರಂಗದ ಪ್ರಸಿದ್ಧ ನಟ ಕಮಲಹಾಸನ್ ಅವರು. ಚಾರುಹಾಸನ್ ಅವರ ಮೂವರು ಹೆಣ್ಣು ಮಕ್ಕಳಲ್ಲಿ ಕೊನೆಯವರು ಸುಹಾಸಿನಿ ಮಣಿರತ್ನಂ, ಅಂದರೆ ಕಮಲಹಾಸನ್ ಅವರ ಅಣ್ಣನ ಮಗಳು ಸುಹಾಸಿನಿಯವರು ಅಲ್ವಾ. ಮದ್ರಾಸ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ತಮ್ಮ ಚಿಕ್ಕಪ್ಪ ಕಮಲಹಾಸನ್ ಅವರ ಹಾಗೆ ತಾನು ಕೂಡ ಬಣ್ಣದ ಬದುಕಿಗೆ ಹೋಗಬೇಕು, ಅಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಆಸೆ ಅವರಲ್ಲಿ ಬರುತ್ತೆ. ಹೀಗಾಗಿ 1980 ನಂಜತ್ತೈ ಕಿಲ್ಲಾತೇ ಅನ್ನುವ ತಮಿಳು ಸಿನಿಮಾದಲ್ಲಿ ಬಣ್ಣ ಹಚ್ಚುವ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾರೆ. ಮೊದಲ ಸಿನಿಮಾದಲ್ಲೇ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡವರು ನಟಿ ಸುಹಾಸಿನಿ. 1983 ಮಲಯಾಳಂ ಸಿನಿಮಾದಲ್ಲಿ ಮಮ್ಮೂಟಿ ಅವರ ಜೊತೆಗೆ ನಟಿಸಿದರು, ಮೋಹನ್ ಲಾಲ್ ಅವರ ಜೊತೆಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ

ಬಂಧನ ಸಿನಿಮಾದಲ್ಲಿ ನಟಿಸಿ ಕನ್ನಡಿಗರ ಮೆಚ್ಚಿನ ನಟಿಯಾದರು. ಅದಾದಮೇಲೆ ಅವರಿಗೆ ಸಾಲು ಸಾಲು ಕನ್ನಡ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಒದಗಿ ಬಂತು.

ದಕ್ಷಿಣದ ಬಹುತೇಕ ಭಾಷೆಗಳಲ್ಲಿ ನಟಿಸಿ ಒಂದು ತುಂಗದಲ್ಲಿದ್ದಾಗಲೇ ಅವರಿಗೆ ಖ್ಯಾತ ನಿರ್ದೇಶಕ ನಿರ್ಮಾಪಕ ಮಣಿರತ್ನಂ ಅವರನ್ನ ಮದುವೆಯಾಗುವಂತಹ ಒಂದು ಸುಯೋಗ ಕೂಡಿ ಬಂತು. ಮಣಿರತ್ನಂ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಸುಹಾಸಿನಿ ಅವರು ಹೇಳ್ತಾರೆ, ನಾನು ಯಾವಾಗಲೂ ಶೂಟಿಂಗ್ನಲ್ಲಿದ್ದಾಗ ತಮಾಷೆಯ ವಾತಾವರಣವನ್ನ ಇಷ್ಟಪಡ್ತೇನೆ. ಎಷ್ಟೋ ಸಲ ವಿಷ್ಣುಧನ್ ಅವರ ಜೊತೆಗೆ ಶೂಟಿಂಗಲ್ಲಿದ್ದಾಗ ಅವರು ತುಂಬಾ ತಮಾಷೆ ಮಾಡ್ತಾ ಇದ್ರು. ಹಾಗೆ ತಮಾಷೆ ಮಾಡ್ತಾ ಮಾಡ್ತಾನೆ ಶೂಟಿಂಗ್ ಬಂದ ತಕ್ಷಣ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂಬರೀಷ್ ಅವ್ರಿಗೆ ಕ್ಯಾಮರಾ ಆನ್ ಆದ ಕೂಡಲೇ ಅಲರ್ಟ್ ಆಗಿರ್ತಾ ಇದ್ರು. ಜೊತೆಗೆ ಸೆಟ್ನಲ್ಲಿ ತುಂಬಾ ತಮಾಷೆಯಾಗಿರ್ತಾ ಇದ್ರು, ಎಲ್ಲರನ್ನೂ ನಗಿಸ್ತಾ ಇದ್ರು ಅಂಬರೀಷ್ ಅವರು ಅಂತ ಹೇಳಿ ಸುಹಾಸಿನಿ ಅವರು ಹೇಳ್ತಾರೆ.

ತೀರ ಇತ್ತೀಚೆಗೆ ಅಂಬಿ ನಿಂಗ್ ವಯಸ್ಸಾಯ್ತು ಸಿನಿಮಾದ ಸಂದರ್ಭದಲ್ಲಿ ಈಗಲೂ ಕೂಡ ಇಷ್ಟು ಈ ಫಿಟ್ನೆಸ್ ಗುಟ್ಟೇನು ಅಂತ ಕೇಳಿದ್ರೆ, ಪ್ರತಿದಿನ ವ್ಯಾಯಾಮ ಮಾಡ್ತೇನೆ, ಮಿತ ಆಹಾರ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಸಮಯ ಅಳಿತೇನೆ, ಅಷ್ಟೇ ಅಲ್ಲ ಹೆಣ್ಮಕ್ಳಿಗಾಗಿ ಒಂದು ಎನ್ ಜಿ ಒ ಕೂಡ ನಡೆಸ್ತಾ ಇದ್ದೇನೆ, ಅದರ ಕೆಲಸವಾಗಿ ಆಗಾಗ ಹೆಣ್ಮಕ್ಳ ಜೊತೆಗೆ ಮಾತಾಡ್ತೇನೆ. ಏನೇ ವೈಯಕ್ತಿಕ ಸಮಸ್ಯೆಗಳು ಬಂದರೂ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಳ್ಳೊಳ್ಳೆ ವೆಬ್ ಸೀರೀಸ್ ನೋಡ್ತೇನೆ, ಡಾನ್ಸ್ ಮಾಡ್ತೇನೆ, ಯಾವಾಗಲೂ ನಗ್ನಗ್ತಾ ಕಾಲ ಕಳಿತೀನಿ ಅಂತ ಹೇಳ್ತಾರೆ ಸುಹಾಸಿನಿಯವರು. ಇನ್ನು ನಿಮ್ಮ ಕನ್ನಡದ ಸಿನಿಮಾಗಳ ಬಗ್ಗೆ ಏನಾದರೂ ಹೇಳಿ ಅಂತ ಕೇಳಿದ್ರೆ, ಬೆಂಕಿಯಲ್ಲಿ ಅರಳಿದ ಹೂವು ನನ್ನ ಮೊದಲ ಸಿನಿಮಾ, ಅದನ್ನು ಮಾಡಿದಾಗ ನನಗೆ 21 ವರ್ಷ ವಯಸ್ಸು, ಆದರೆ ಸಿನಿಮಾದಲ್ಲಿ 30 ವರ್ಷ ವಯಸ್ಸಿನ ಪಾತ್ರ ಇತ್ತು. ಕೆ ಬಾಲಚಂದರ್ ಅವರ ಅಪರೂಪದ ಸಿನಿಮಾ ಬಹಳ ವಿಶೇಷ.

0: ನಡೆಸಿದ್ದಕ್ಕೆ ನನಗೆ ಪ್ರಶಸ್ತಿ ಬಂತು. ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಅವರಂತಹ ಅತ್ಯುತ್ತಮ ಸ್ನೇಹಿತರನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದೇ ಕಾಂಟ್ಯಾಕ್ಟಿಂದ, ಅದೇ ಒಂದು ಸ್ನೇಹದಿಂದನೇ ನಾನು ಬಂಧನದಂತಹ ಒಂದು ಎಪಿಕ್ ಮೂವಿ ಅದರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕೂಡ ಸಾಧ್ಯ ಆಯಿತು. ಒಂದು ರೀತಿ ಬೆಂಗಲ್ಲಿ ಅರಳಿದ ಹೂವು ಬಹಳ ವಿಶೇಷ ನನ್ನ ಬದುಕಿನಲ್ಲಿ ಅಂತ ಹೇಳ್ತಾರೆ. ನಾನು ನನ್ನ ಕೆಲಸವನ್ನು ಬದುಕಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅದಕ್ಕಾಗಿಯೇ ಇಲ್ಲಿಯೂ ಕೂಡ ಚಿತ್ರರಂಗದಲ್ಲಿ ನಾನು ಇದ್ದೇನೆ. ನನ್ನ ಕೆಲಸವನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಕುಟುಂಬ ನನಗೆ ಸಿಕ್ಕಿರೋದು ನನಗೆ ತುಂಬ ತುಂಬ ಖುಷಿಯಾಗತ್ತೆ ಅಂತ ಹೇಳ್ತಾರೆ ಸುಹಾಸಿನಿಯವರು.
1: ಎಲ್ಲ

సుహాసిని మణిరత్నం ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಭಾಷೆಯ ಪ್ರಸಿದ್ಧ ನಟಿ. ಹುಟ್ಟಿದ್ದು ಆಗಸ್ಟ್ 15, 1961. 1980ರಲ್ಲಿ ತಮಿಳು ಸಿನಿಮಾದಲ್ಲಿ ಮೊದಲ ಬಾರಿ ಕಾಣಿಸಿಕೊಂಡು ತಮ್ಮ ಸಿನಿಮಾ ಜರ್ನಿಯನ್ನು ಶುರು ಮಾಡಿದ್ರು. ಬಂಧನ ಸಿನಿಮಾದಲ್ಲಿ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಗುರುತಿಸಿಕೊಂಡ್ರು. ಮುತ್ತಿನಹಾರ ಸಿನಿಮಾದಲ್ಲಿ ನಟಿಸಿ ಕನ್ನಡಿಗರ ಮೆಚ್ಚಿನ ನಟಿಯಾದರು.

0: ಬಹಳಷ್ಟು ಭಾಷೆಗಳಲ್ಲಿ ನಟಿಸಿದ ಚಂದದ ನಟಿ ಸುಹಾಸಿನಿ. ಇಷ್ಟು ಹೇಳ್ತಾ ನಮ್ಮ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಇದು ಯಾವಾಗಲೂ ನಿಮ್ಮ ಸಂಗಡ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರೇಡಿಯೋ ಆವಿಷ್ಕಾರ, ಮಾಹಿತಿ ಹಾಗೂ ಮನೋರಂಜನೆ, ಸಮುದಾಯಗಳ ಬಲವರ್ಧನೆಯ ಬಾನುಲಿ ಸಾಮರ್ಥ್ಯವನ್ನು ಗೌರವಿಸಲು ಪ್ರತಿವರ್ಷ ಆಗಸ್ಟ್ 20ರಂದು ಅಮೆರಿಕ ಸೇರಿದಂತೆ ಜಗತ್ತಿನ ವಿವಿಧೆಡೆ ರಾಷ್ಟ್ರೀಯ ರೇಡಿಯೋ ದಿನ ಆಚರಿಸಲಾಗುತ್ತದೆ. ರೇಡಿಯೋ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಒಂದು ಸಾಧನ, ಧ್ವನಿಯಲ್ಲ ಎಂಬ ಧ್ಯೇಯದೊಂದಿಗೆ ಸ್ಥಳೀಯ ಸಮುದಾಯ ಹಾಗೂ ಶೈಕ್ಷಣಿಕ ಬಾನುಲಿ ಕೇಂದ್ರಗಳಲ್ಲಿ ರೇಡಿಯೋದ ಇತಿಹಾಸ, ಸಾಂಸ್ಕೃತಿಕ ಪ್ರಭಾವ ಮತ್ತು ದೈನಂದಿನ ಉಪಯುಕ್ತತೆ, ಶ್ರೀಸಾಮಾನ್ಯರ ಬದುಕಿನಲ್ಲಿ ರೇಡಿಯೋ ಪಾತ್ರವನ್ನು ಸ್ಮರಿಸಲಾಗುತ್ತಿದೆ. ಒಂದೇ ಜಾತಿ ಒಂದೇ ಮತ, ಮಾನವನಿಗೆ ಒಂದೇ ದೇವರು ಎಂದ ಮಹಾತ್ಮ ನಾರಾಯಣ ಗುರುಗಳ ಜಯಂತ್ಯುತ್ಸವವೆಂದು ಹೆಸರಾಂತ ಸಮಾಜ ಸುಧಾರಕ ಹಾಗೂ ಋಷಿ ಶ್ರೀ ನಾರಾಯಣ ಗುರುಗಳ ಬಗ್ಗೆ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿದ್ದು ಗೌರವ ಅರ್ಪಿಸಲಾಗುತ್ತಿದೆ. ಪದ್ಮಭೂಷಣ ಹಾಗೂ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಎಂದೇ ಖ್ಯಾತರಾದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರದ ಲಿಂಗಣ್ಣಯ್ಯ ಭೈರಪ್ಪ ಅವರ ಜನ್ಮದಿನವೆಂದು ವಿವಿಧೆಡೆ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಸಂಸ್ಮರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನ ಸಲ್ಲಿಸಿದ್ದಾರೆ. ಪ್ರಸಕ್ತ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಹಿರಿಯ ಸಂಶೋಧಕ ಮೈಸೂರಿನ ಪ್ರೊಫೆಸರ್ ಪಿವಿ ನಂಜರಾಜ್ ಅರಸ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ತಂಗಡಗಿ ಈ ವಿಷಯ ತಿಳಿಸಿ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗಣ್ಯರು ಪ್ರದಾನಿಸಿ ಗೌರವಿಸಲಿದ್ದಾರೆ ಎಂದರು. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗೌರವ ನಮನ ಸಲ್ಲಿಸಿದ್ದಾರೆ. ರಾಜೀವ್ ಗಾಂಧಿ ಅವರ ಸಂಸ್ಮರಣೆಯಲ್ಲಿ ಇಂದು ರಾಷ್ಟೀಯ ಸದ್ಭಾವನಾ ದಿವಸ್ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂಚಾಯಿತಿರಾಜ್ ವ್ಯವಸ್ಥೆ ಬಲಪಡಿಸಿದ ಧೀಮಂತ ಹಾಗೂ ದೂರದೃಷ್ಟಿಯ ನೇತಾರ ಎಂದು ಬಣ್ಣಿಸಿದ್ದಾರೆ. ಚಿತ್ರಕಲಾ ಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕಲಾ ಸಾಧಕರೊಂದಿಗೆ ಚಿಂತನ ಮಂಥನ ಆಯೋಜಿಸಿದೆ. ಮೂಲತಃ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತ್ಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಶಿಬಿರ 3 ದಿನ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಾಲಭಾವಿ ಸ್ಮಾರಕ ಟ್ರಸ್ಟ್ ಸದಸ್ಯ ಹಾಗೂ ಹೆಸರಾಂತ ಕಲಾವಿದ ಸುರೇಶ್ ಹಾಲಭಾವಿ.
2: ಚಿತ್ರಶಿಲ್ಪಿ ಶ್ರೀ ಡಿವಿ ಹಾಲ್ಭಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, 4 ಜನ ಕಲಾವಿದರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ. ಈ ಸಲ ಸ್ವಲ್ಪ ವಿಭಿನ್ನವಾಗಿರಲಿ ಅಂತೇಳಿ ಒಬ್ಬ ಹೆಸರಾಂತ ಅನುಭವಿಕ ಕಲಾವಿದ ಬೆಂಗಳೂರಿನ ಶ್ರೀ ಬಾಬು ಜತ್ಕರ್ ಅವರನ್ನು ಆಮಂತ್ರಿಸಿ 3 ದಿನಗಳ ಒಂದು ಕಾರ್ಯಕ್ರಮ ಆಯೋಜಿಸಿ ಅದರಲ್ಲಿ ಅವರ ಕಲಾಕೃತಿಗಳನ್ನ ಪ್ರದರ್ಶನ ಮಾಡುವುದು, ಅವರಿಂದಲೇ ಪ್ರಾತ್ಯಕ್ಷಿಕೆ ಮಾಡಿಸುವುದರಿಂದ ಅವರು ಯಾವ ವಸ್ತುಗಳನ್ನು, ಬಣ್ಣಗಳನ್ನು, ತಂತ್ರಗಳನ್ನು ಬಳಸುತ್ತಾರೆ, ಸಂವಾದದಿಂದ ಅವರ ಸಾಧನೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೇರವಾಗಿ ಕಲಾವಿದರಿಂದ ತಿಳಿದುಕೊಳ್ಳಬಹುದಾಗಿದೆ.
1: ಸೌರ, ಪವನ, ಬಯೋಮಾಸ್, ಜೈವಿಕ ದ್ರವ್ಯರಾಶಿ ಮತ್ತು ಜಲವಿದ್ಯುತ್ನಂತಹ ಸ್ವಚ್ಛ ಇಂಧನ ಮೂಲಗಳ ಬಳಕೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ 20ರಂದು ನವೀಕರಿಸಬಹುದಾದ ಇಂಧನ ದಿನ, ಭಾರತೀಯ ಅಕ್ಷಯ್ ಊರ್ಜಾ ದಿವಸ್ ಆಚರಿಸಲಾಗುತ್ತದೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ಇಂಧನ ದಿನದ ಶುಭಾಶಯ ಕೋರಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೇಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ದುರ್ಘಟನೆ ವರದಿಯಾಗಿದೆ. 10 ಎಕರೆ ಅರಣ್ಯ ಸಂಪೂರ್ಣ ಭಸ್ಮವಾಗಿದೆ.

0: ಕರ್ನಾಟಕದ ಈಜುಪಟುಗಳು ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ಆಯೋಜಿತ 52ನೇ ಕಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನ ಎರಡನೇ ದಿನವಾದ ಬುಧವಾರ 8 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 14 ಪದಕಗಳನ್ನು ಮುಡಿಗೇರಿಸಿಕೊಂಡರು. ಒಟ್ಟು 16 ಚಿನ್ನ, 11 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳಿದರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಗೆಳತಿಯರೇ, ಪವಿತ್ರ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದ ವ್ರತ ಆಚರಣೆ ವಿಶೇಷತೆ ಮತ್ತು ಹಾಡುಗಳನ್ನು ನಮ್ಮ ನವಚೇತನ ಮಹಿಳಾ ಸಂಘದ ಸದಸ್ಯನಿಯರು ಪ್ರಸ್ತುತಪಡಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಮೊದಲಿಗೆ ಗೆಳತಿ ಅನಸೂಯ ಅವರು ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಿದ್ದಾರೆ.

0: ಗೆಳತಿ ಅನಸೂಯ ಗಣಪತಿ ಶ್ರುತಿಯನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ವಾಣಿ, ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತದೆ?
1: ಪುರಾಣದಲ್ಲಿ ಹೇಳಿರುವಂತೆ ಚಾರುಮತಿ ಎಂಬ ಸ್ತ್ರೀಯೊಬ್ಬಳು ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದಿರ ಸೇವೆ ಮಾಡುತ್ತಿದ್ದಳು. ಇದನ್ನು ಕಂಡು ಅವಳ ಶ್ರದ್ಧಾಭಕ್ತಿಗೆ ಮಹಾಲಕ್ಷ್ಮಿಯು ಒಲಿಯುತ್ತಾಳೆ. ಇಷ್ಟಾರ್ಥವನ್ನು ಮಹಾಲಕ್ಷ್ಮಿಯು ಪೂರೈಸುತ್ತಾಳೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷ ನವಮಿ ತಿಥಿ ಎರಡನೇ ಶುಕ್ರವಾರದ ಅನುರಾಧ ನಕ್ಷತ್ರ ದಿವಸದಂದು ವರಮಹಾಲಕ್ಷ್ಮಿ ರಥವನ್ನು ಆಚರಿಸಲಾಗುತ್ತದೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಡ್ತೀರಾ ಗೆಳತಿ ಲತಾ?
2: ಓ ಖಂಡಿತ.

ವರಮಹಾಲಕ್ಷ್ಮಿ ಎಂದರೆ ಭಕ್ತರು ಬೇಡುವ ವರಗಳನ್ನು ನೀಡುವ ಮಹಾಲಕ್ಷ್ಮಿ ಎಂಬ ಅರ್ಥ. ವಾಣಿ, ಏನ್ ಗೊತ್ತಾ, ಈ ವ್ರತವನ್ನು ವಿಶೇಷವಾಗಿ ವಿವಾಹಿತ ಮಹಿಳೆಯರು ಕುಟುಂಬದ ಒಳಿತಿಗಾಗಿ ಆಚರಿಸುತ್ತಾರೆ. ಸಂಪತ್ತು ಯಾರಿಗೆ ಬೇಡ ಹೇಳಿ ವಾಣಿ? ಆದರೆ ಇದರ ಹಿಂದಿರುವ ನಿಜವಾದ ಸಂದೇಶ ಕೇವಲ ಸಂಪತ್ತು ಪಡೆಯುವುದಲ್ಲ, ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸುವುದು. ಅದಕ್ಕಾಗಿಯೇ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷಾಂತರ ಭಕ್ತರು ಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಈಗ ಒಂದು ಲಕ್ಷ್ಮಿಯ ಹಾಡನ್ನು ಹೇಳೋಣವಾ ಗೆಳತಿಯರೇ?

0: ಆಹಾ, ಗೆಳತಿಯರೆಲ್ಲ ಕೂಡಿ ಹಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಲಕ್ಷ್ಮಿಯನ್ನು ಬರಮಾಡಿಕೊಂಡೆವು. ಈಗ ಗೆಳತಿ ಜಯಶ್ರೀ, ವರಮಹಾಲಕ್ಷ್ಮಿ ಆಚರಣೆ ಬಗ್ಗೆ ನಮಗೆಲ್ಲ ತಿಳಿಸಿಕೊಡುತ್ತೀರಾ?
1: ಹಾಗೆ ಆಗಲಿಲ್ಲ ತಾ. ಈ ಹಬ್ಬದ ದಿನ ವ್ರತ ಮಾಡುವ ಮಹಿಳೆಯರು ಮುಂಜಾನೆ ಬೇಗನೆ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಿ ತಯಾರಾಗಬೇಕು. ಆ ದಿನ ಉಪವಾಸದಿಂದ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಲಗ್ನ ಮುಹೂರ್ತದಲ್ಲಿ ಮನೆಯ ಮುಂದೆ ಹಾಗೂ ದೇವರ ಕೋಣೆಯ ಮುಂದೆ ರಂಗೋಲಿಗಳನ್ನು ಹಾಕಿ ಬಾಗಿಲಿಗೆ ತಳಿರು ತೋರಣಗಳನ್ನು ಕಟ್ಟಿ ಹೂಮಾಲೆಗಳಿಂದ ಸಿಂಗರಿಸಬೇಕು. ನಂತರ ದೇವಿಯನ್ನು ಕೂರಿಸುವ ಜಾಗದಲ್ಲಿ ಮಂಟಪ ಅಣಿ ಮಾಡಬೇಕು. ಮಂಟಪಕ್ಕೆ ಬಾಳೆಕಂಬಗಳನ್ನು ಕಟ್ಟಿ ಮಾವಿನ ಎಲೆಗಳಿಂದ ತೋರಣ ಮಾಡಿ ವಿವಿಧ ಹೂಮಾಲೆಗಳಿಂದ ಅಲಂಕರಿಸಬೇಕು. ಇದಿಷ್ಟು ವ್ರತಾಚರಣೆಯ ತಯಾರಿ ಆಯಿತು. ಮುಂದೆ ಕಲಶ ಸ್ಥಾಪನೆ ಹಾಗೂ ದೇವಿಯ ಅಲಂಕಾರದ ಬಗ್ಗೆ ಗೆಳತಿ ಸುಮ್ಮಾ ಅವರಿಂದ ತಿಳ್ಕೊಳ್ಳೋಣವಾ?
2: ಆಗಲಿ ಜಯಶ್ರೀ. ಮರದ ಮನೆಯ ಮೇಲೆ ಎರಡು ಕುಡಿ ಬಾಳೆ ಎಲೆಯನ್ನು ಹಾಸಿ ಅದರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ತಾಮ್ರ ಅಥವಾ ಬೆಳ್ಳಿಯ ಚೊಂಬಿನಲ್ಲಿ ಶುದ್ಧ ನೀರನ್ನು ತುಂಬಿಸಿಡಬೇಕು. ಅದರೊಳಗೆ ಚಿಟಿಕೆ ಅರಿಶಿನ ಹಾಗೂ ನಾಣ್ಯ ಹಾಕಿ ಕಲಶದ ಮೇಲೆ ಮಾವಿನ ಎಲೆ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಜುಟ್ಟು ಮೇಲೆ ಬರುವ ಹಾಗೆ ಇಟ್ಟು ಕಲಶವನ್ನು ಅಲಂಕರಿಸಬೇಕು. ಹಾಗೆಯೇ ದೇವಿಯ ಅಲಂಕಾರಕ್ಕೆ ತೆಂಗಿನಕಾಯಿಗೆ ಅರಶಿನ ಸವರಿ, ನಂತರ ಅರಿಶಿನ ಕುಂಕುಮ ಹಚ್ಚಿ ಸೀರೆ ಉಡಿಸಿ ನಂತರ ಒಡವೆಗಳಿಂದ ಲಕ್ಷ್ಮೀ ದೇವಿಯಂತೆ ಸಿಂಗರಿಸಬೇಕು. ಈಗ ದೇವಿಯ ಅಲಂಕಾರದ ನಂತರದ ಪೂಜಾ ವಿಧಾನಗಳನ್ನು ಗೆಳತಿ ವನಜ ತಿಳಿಸಿಕೊಡುವಿರಾ?
3: ಪೂಜೆ ಪ್ರಾರಂಭಿಸುವ ಮೊದಲು ಪೂಜೆ ಮಾಡುವ ಹೆಂಗಳೆಯರೆಲ್ಲ ರೇಷ್ಮೆ ಸೀರೆ ಉಟ್ಟು ಆಭರಣಗಳನ್ನು ತೊಟ್ಟು ಲಕ್ಷ್ಮಿಯಂತೆ ಸಿಂಗಾರಗೊಳ್ಬೇಕು. ಮೊದಲಿಗೆ ದೀಪ ಹಚ್ಚಿ ಅವರವರ ಮನೆಯ ದೇವರನ್ನು ಮನದಲ್ಲಿ ಸ್ಮರಿಸಿ ವಿಘ್ನಗಳನ್ನು ನಿವಾರಣೆಯಾಗಲು ಅರಶಿನದ ಗಣಪತಿಯನ್ನು ಪೂಜಿಸ್ತಾರೆ. ನಂತರ ಅಷ್ಟಲಕ್ಷ್ಮಿ ಸ್ತೋತ್ರ ಹಾಗೂ ವರಮಹಾಲಕ್ಷ್ಮಿ ಕಥೆಯನ್ನು ಓದಿ ದೇವಿಗೆ ಹೂವು, ಅಕ್ಷತೆ ಹಾಗೂ ಪರಿಮಳಯುಕ್ತ ದ್ರವ್ಯಗಳನ್ನು ಅರ್ಪಿಸುತ್ತಾರೆ. ಮಂಟಪದ ಮುಂದೆ ತಟ್ಟೆಯಲ್ಲಿ ಹಣ್ಣು, ಕಾಯಿಗಳನ್ನು, ಎಲೆ ಅಡಿಕೆಗಳನ್ನು ಜೋಡಿಸಿ ಧನ ಧಾನ್ಯಗಳನ್ನಿಟ್ಟು ಪೂಜೆ ಮಾಡಲಾಗುತ್ತದೆ. ಶೈಲಾ, ಲಕ್ಷ್ಮೀ ನೈವೇದ್ಯಕ್ಕೆ ಏನೆಲ್ಲ ಖಾದ್ಯಗಳನ್ನು ಮಾಡ್ತೀರಾ ಅದನ್ನೆಲ್ಲ ಒಂಚೂರು ವಿವರಿಸ್ತೀರಾ?
4: ಅಗತ್ಯವಾಗಿ ವನಜಾ ಅವರೇ. ಪೂಜೆಯ ನಂತರ ವರಮಹಾಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ಅವರವರ ಸಂಪ್ರದಾಯದಂತೆ ಹೋಳಿಗೆ, ಕಡುಬು,

0: ಪಾಯಸ, ಚಕ್ಕುಲಿ, ಕೋಡ್ಬಳೆ ಹಾಗೂ ನಾನಾ ತರಹದ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯ ಮಾಡಿ ನಂತರ ಲಕ್ಷ್ಮೀದೇವಿಗೆ ಮಹಾಮಂಗಳಾರತಿ ಮಾಡಬೇಕು. ಈಗ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಮಂಗಳಹಾರತಿ ಹಾಡು ಹೇಳೋಣವಾ?
1: ಓಂ ಜಯ.

0: ಈಗ ಎಲ್ಲ ಅಷ್ಟಲಕ್ಷ್ಮಿಯರಂತೆ ಗೆಳತಿಯರೆಲ್ಲ ಇಲ್ಲೇ ಇದ್ದೇವೆ. ಒಬ್ಬೊಬ್ಬರು ಒಂದೊಂದು ಲಕ್ಷ್ಮಿಯ ಮಹತ್ವವನ್ನು ತಿಳಿಸೋಣವಾ? ಮೊದಲಿಗೆ ಆದಿಲಕ್ಷ್ಮಿ ಮಹತ್ವವನ್ನು ಗೆಳತಿ ಪುಷ್ಪ ತಿಳಿಸಿಕೊಡುತ್ತಾರೆ.
1: ಆದಿಲಕ್ಷ್ಮಿಯು ಅಷ್ಟಲಕ್ಷ್ಮಿಯರಲ್ಲಿ ಮೊದಲನೆಯ ರೂಪ. ಆದಿಲಕ್ಷ್ಮಿಯು ಸಾಮಾನ್ಯವಾಗಿ ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲ್ಪಡುತ್ತಾಳೆ. ಆದಿಲಕ್ಷ್ಮಿ ಮಹಾಲಕ್ಷ್ಮಿಯ ಮೂಲ ಸ್ವರೂಪ. ಭಕ್ತಿ, ಮನಃಶಾಂತಿ, ಆತ್ಮಿಕ ಬೆಳವಣಿಗೆಗೆ ಮತ್ತು ದೈವಿಕ ಕೃಪೆಯನ್ನು ನೀಡುವ ಈ ದೇವಿ ಜೀವನದಲ್ಲಿ ನೆಮ್ಮದಿ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುವ ತಾಯಿಯಾಗಿದ್ದಾಳೆ ಎಂದು ನಂಬಲಾಗಿದೆ. ಎರಡನೆಯದಾಗಿ ಧನಲಕ್ಷ್ಮಿಯ ಮಹತ್ವವನ್ನು ಗೆಳತಿ ಅನುಸೂಯ ತಿಳಿಸ್ಕೊಡ್ತೀರಾ?
2: ಖಂಡಿತ ಪುಷ್ಪ.
3: ಧನಲಕ್ಷ್ಮಿ ಧನ, ಸಂಪತ್ತು, ಐಶ್ವರ್ಯ ಹಾಗೂ ಆರ್ಥಿಕ ಸಮೃದ್ಧಿಯನ್ನು ಕರುಣಿಸುವಂತಹ ದೇವಿಯವಳು. ಕಷ್ಟಪಟ್ಟು ದುಡಿಯುವವರಿಗೆ ಸಿರಿ ಸಂಪತ್ತಿನ ಆಶೀರ್ವಾದ ನೀಡುವ ತಾಯಿ ಅಂತ ನಾವೆಲ್ಲ ನಂಬಿದ್ದೀವಿ. ಇನ್ನು ಸಂಪತ್ತು ಅಂದ್ರೆ ಯಾರಿಗೆ ಬೇಡ ಹೇಳಿ ಅಂತ ನಮ್ಮ ಲತಾ ಗೆಳತಿ ಹೇಳಿದ್ರು, ಅದಂತೂ ಖಂಡಿತ. ಅಲ್ಲದೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನವನ್ನ ಸಂಪತ್ತು ಶುಕ್ರವಾರ ಅಂತ ಕೂಡ ಹೇಳೋ ಒಂದು ಅಭ್ಯಾಸ ಇದೆ ಕೆಲವು ಕಡೆ. ಇನ್ನು ಈ ಧನಲಕ್ಷ್ಮಿಯನ್ನ ನಾವು ದೀಪಾವಳಿಯ ಅಮಾವಾಸ್ಯ ಎಂದು ಕೂಡ ಆರಾಧಿಸುತ್ತಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಗೆಳತಿಯರೇ? ಇನ್ನು ಲಕ್ಷ್ಮಿಯ ಮತ್ತೊಂದು ರೂಪವಾದ ಧಾನ್ಯ ಲಕ್ಷ್ಮಿಯ ಬಗ್ಗೆ ನಮ್ಮ ಗೆಳತಿ ಸವಿತಾ ತಿಳಿಸ್ಕೊಡ್ತಾರೆ.
4: ಖಂಡಿತ ಅನಸೂಯ.

0: ಲಕ್ಷ್ಮಿಯ ಈ ಮೂರನೇ ರೂಪವು ಧಾನ್ಯಕ್ಕೆ ಸಂಬಂಧಿಸಿದೆ. ಧಾನ್ಯ ಎಂದರೆ ಆಹಾರ ಎಂದರ್ಥ. ಈ ಲಕ್ಷ್ಮಿಯು ಧಾನ್ಯ, ಕೃಷಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ದೇವತೆ. ಆ ತಾಯಿಯನ್ನು ಮಾತಾ ಅನ್ನಪೂರ್ಣೆಯ ರೂಪವೆಂದೇ ಪರಿಗಣಿಸಲಾಗಿದೆ. ಗೆಳತಿಯರೇ, ನಿಮಗೆ ಗೊತ್ತಾ, ಶುಕ್ರವಾರದಂದು ಶ್ರೀ ಧಾನ್ಯಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದು ಅತ್ಯಂತ ಮಂಗಳಕರ ಎಂದು. ತಪ್ಪದೇ ಎಲ್ಲರೂ ಪರಿಪಾಲಿಸಿ.
1: ಮುಂದಿನ ರೂಪವಾದ ಗಜಲಕ್ಷ್ಮಿ ರೂಪವನ್ನು ಪ್ರೇಮ ಅವರು ತಿಳಿಸಿಕೊಡುತ್ತಾರೆ.
2: ಗಜಲಕ್ಷ್ಮಿ ಆನೆಗಳೊಂದಿಗೆ ವಿರಾಜಮಾನಳಾಗಿರುವ ಈ ರೂಪವು ರಾಜಯೋಗ, ಗೌರವ, ಕೀರ್ತಿ, ಅಧಿಕಾರ ಮತ್ತು ವೈಭವದ ಸಂಕೇತವಾಗಿದೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಕರುಣಿಸುವ ದೇವಿ. ತನ್ನ ಭಕ್ತರಿಗೆ ಸಂಪತ್ತು, ಹಣ, ಸಮೃದ್ಧಿ ಮತ್ತು ಶ್ರೀಮಂತಿಕೆಯನ್ನು ನೀಡುವಳು. ಸಮುದ್ರ ಮಂಥನ ಸಮಯದಲ್ಲಿ ಈಕೆ ಆನೆಗಳೊಂದಿಗೆ ಹೊರಹೊಮ್ಮುವಳು ಎನ್ನುವ ನಂಬಿಕೆ ಇದೆ. ಇವಳೇ ಗಜಲಕ್ಷ್ಮಿ. ಐದನೇದಾಗಿ ಸಂತಾನ ಲಕ್ಷ್ಮಿಯ ಮಹತ್ವವನ್ನು ಗೆಳತಿ ವಾಣಿ ತಿಳಿಸಿಕೊಡುವಿರಾ?
3: ಖಂಡಿತ ಪ್ರೇಮ, ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಸಂತಾನ ಭಾಗ್ಯ ಬೇಕು ಎನ್ನುವ ಆಸೆ ಇರುತ್ತದೆ. ಅದು ಕೆಲವರಿಗೆ ಸುಲಭವಾಗಿ ಲಭಿಸುವುದಿಲ್ಲ. ಮಕ್ಕಳಿಗಾಗಿ ಪ್ರತಿದಿನ ಸಂತಾನ ಲಕ್ಷ್ಮಿ ಅಷ್ಟೋತ್ತರ ಮತ್ತು ಶತನಾಮಾವಳಿ ಪಠನೆ ಮಾಡಬೇಕು. 108 ಹೆಸರುಗಳನ್ನು ಒಳಗೊಂಡಿದ್ದು ಸಂತಾನ ಭಾಗ್ಯ ಕರುಣಿಸುವಳು ಎನ್ನಲಾಗುತ್ತದೆ. ಆಕೆಯ ಮಡಿಲಲ್ಲಿ ಮಗು, 6 ಕೈಗಳು, 2 ಕಳಸಗಳು, ಖಡ್ಗ, ಗುರಾಣಿ ಮತ್ತು ಅಭಯ ಮುದ್ರೆ ಇರುತ್ತದೆ. ಶತನಾಮಾವಳಿಯನ್ನು ಸ್ಫಟಿಸುತ್ತಿದ್ದರೆ ಸಂತಾನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಹಾಗೆ ಈ ದೇವಿಯು ಮಕ್ಕಳ ಆರೋಗ್ಯ, ಅವರ ಸುಖ, ಶಿಕ್ಷಣ ಮತ್ತು ಸಕಲ ಜೀವರಾಶಿಯಲ್ಲೂ ವಂಶಾಭಿವೃದ್ಧಿಗೆ ಆಶೀರ್ವಾದ ನೀಡುವವಳೇ ಸಂತಾನ ಲಕ್ಷ್ಮಿ ಆಗಿರುತ್ತಾಳೆ. ಆರನೆಯದಾಗಿ ಧೈರ್ಯ ಲಕ್ಷ್ಮಿಯ ಮಹತ್ವವನ್ನು ತಿಳಿಸ್ಕೊಡ್ತೀರಾ ಲತಾ?
1: ಆಗಲಿ ವಾಣಿ. ಹೆಸರಿನಂತೆಯೇ ಲಕ್ಷ್ಮಿಯ ಆರನೆಯ ರೂಪವು ಧೈರ್ಯವನ್ನು ನೀಡುವವಳು ಎಂದು. ಗೆಳತಿಯರೇ, ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವ ಹಾಗೆ ಧೈರ್ಯವಿದ್ದರೆ ಏನನ್ನಾದರೂ ಯಾರಾದರೂ ಸಾಧಿಸಬಹುದು. ತಾಯಿ ಲಕ್ಷ್ಮೀದೇವಿ ಜನರನ್ನು ವೀರರು ಮತ್ತು ಧೈರ್ಯಶಾಲಿಯಾಗುವಂತೆ ಆಶೀರ್ವದಿಸುತ್ತಾಳೆ. ದೇವಿಯ 8 ತೋಳುಗಳಲ್ಲಿ ವಿವಿಧ ರೀತಿಯ ಆಯುಧಗಳಿವೆ. ಈಕೆಯನ್ನು ಪೂಜಿಸುವುದರಿಂದ ಯುದ್ಧದಲ್ಲಿ ಜಯ ಸಿಗುತ್ತದೆ ಮತ್ತು ಅಕಾಲಿಕ ಮರಣದಿಂದ ರಕ್ಷಣೆ ಸಿಗುತ್ತದೆ. ಧೈರ್ಯ, ಆತ್ಮವಿಶ್ವಾಸ, ಶಕ್ತಿ ಮತ್ತು ಸಂಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನೀಡುವ ದೇವಿ ಜೀವನದ ಸವಾಲುಗಳನ್ನು ಎದುರಿಸಲು ಮನೋಬಲವನ್ನು ಕರುಣಿಸುತ್ತಾಳೆ. ಇವಳೇ ಧೈರ್ಯಲಕ್ಷ್ಮಿ. ಇಂತಹ ದೇವಿಯನ್ನು ಮರೆತರೆ ನಮ್ಮ ಸಂತೋಷ, ಯಶಸ್ಸೇ ನಾಶ ಎನ್ನುತ್ತಾರೆ ಚಾಣಕ್ಯರು. ಈಗ ಏಳನೆಯದಾಗಿ ವಿದ್ಯಾಲಕ್ಷ್ಮಿ ಬಗ್ಗೆ ಗೆಳತಿ ಜಯಶ್ರೀ ಈಗ ಹೇಳ್ಕೊಡ್ತೀರಾ?
4: ಖಂಡಿತ ತಿಳಿಸ್ತೀನಿ ಲತಾ. ವಿದ್ಯಾಲಕ್ಷ್ಮಿಯು ಜ್ಞಾನ, ಕಲೆ, ಶಿಕ್ಷಣ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುವ ದೇವತೆಯಾಗಿದ್ದಾಳೆ. ಕೇವಲ ಹಣದ ಸಂಪತ್ತನ್ನ ಅಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಪಡೆಯಲು ಇವಳನ್ನು ಆರಾಧಿಸಬೇಕು. ನಾವು ಈ ದೇವಿಯನ್ನು ಸರಸ್ವತಿ ಸ್ವರೂಪದಲ್ಲಿಯೂ ಕೂಡ ಪೂಜಿಸುತ್ತೇವೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ನೀಡುವವಳೇ ಈ ವಿದ್ಯಾಲಕ್ಷ್ಮಿ. ಈಗ ಅಷ್ಟಲಕ್ಷ್ಮಿಯರಲ್ಲಿ 8ನೆಯ ಹಾಗೂ ಕೊನೆಯ ಒಳದ ವಿಜಯಲಕ್ಷ್ಮಿ ಬಗ್ಗೆ ಹೇಳ್ತೀರಾ ಗೆಳತಿ ಸುಮಾ ಅವರೇ?
5: ಆಗ್ಲಿ ಜಯಶ್ರೀ. ವಿಜಯಲಕ್ಷ್ಮಿ ಎಲ್ಲಾ ಕೆಲಸಗಳಲ್ಲಿ ಹಾಗೂ ಯುದ್ಧಗಳಲ್ಲಿ ಜಯ ಯಶಸ್ಸು ತಂದುಕೊಡುವ ತಾಯಿ. ಒಟ್ಟಿನಲ್ಲಿ ಅಷ್ಟಲಕ್ಷ್ಮಿಯರು ಕೇವಲ ಧನ ಸಂಪತ್ತಿನ ಸಂಕೇತವಲ್ಲ, ಉತ್ತಮ ಆರೋಗ್ಯ, ಜ್ಞಾನ, ಧೈರ್ಯ, ಅನ್ನ, ಕುಟುಂಬದ ಸುಖ, ಯಶಸ್ಸು, ಗೌರವ ಮತ್ತು ಆತ್ಮಿಕ ಶಾಂತಿ ಇವೆಲ್ಲವೂ ನಿಜವಾದ ಐಶ್ವರ್ಯ ಎಂಬುದನ್ನು ಅವರ 8 ರೂಪಗಳು ನಮಗೆ ತಿಳಿಸುತ್ತವೆ. ಶ್ರೀ ಮಹಾಲಕ್ಷ್ಮಿ ತಾಯಿಯ ಅಷ್ಟರೂಪಗಳ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಈಗ ಅಷ್ಟಲಕ್ಷ್ಮಿಯರ ಕುರಿತು ಎಲ್ಲಾ ಗೆಳತಿಯರು ಸಂಕ್ಷಿಪ್ತವಾಗಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗ ಎಲ್ಲರೂ ಸೇರಿ ಅಷ್ಟಲಕ್ಷ್ಮಿಯರ ಸ್ತೋತ್ರವನ್ನು ಹೇಳೋಣವೇ?
6: ಸುಮಾ

0: ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಹೆಂಗಳೇರಿಗೆ ಬಹಳ ಸಂಭ್ರಮದ ಹಬ್ಬವಾಗಿದೆ ಅಲ್ವಾ ಗೆಳತಿಯರೇ?
1: ಕಡೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ಈ ಸಂದರ್ಭದಲ್ಲಿ ನಮ್ಮ ನವಚೇತನ ಮಹಿಳಾ ಸಂಘದ ಸದಸ್ಯನಿಯರ ಪರವಾಗಿ ಎರಡು ಸಂದೇಶಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ತಂತ್ರಜ್ಞಾನದ ಈ ಕಾಲಘಟ್ಟದಲ್ಲಿ ಇಂದಿನ ಯುವ ಪೀಳಿಗೆಗೆ ಈ ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಆಸಕ್ತಿ ಕಡಿಮೆ ಆಗ್ತಿದೆಯೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಾರಣ ಅವರ ಒತ್ತಡದ ಜೀವನ ಶೈಲಿ. ಅವರು ಆ ಒತ್ತಡದಿಂದ ಹೊರಗೆ ಬರಬೇಕಾದ್ರೆ ನಾವುಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕುಟುಂಬ ಸಮೇತರಾಗಿ ಹಬ್ಬಗಳನ್ನು ಸಂಭ್ರಮಿಸುವುದರ ಮೂಲಕ ಅವುಗಳ ಉದ್ದೇಶ ಆಚರಣೆ ಅವುಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ. ಇನ್ನು ಎರಡನೇದಾಗಿ, ನಮ್ಮ ಪುರಾಣಗಳಲ್ಲಿ ಹೇಳಿರುವಂತೆ ದೇವಿಯು ಪ್ರಕೃತಿಯ ಮಾತೆಯ ಅಂಶವೇ ಆಗಿದ್ದಾಳೆ. ಲಕ್ಷ್ಮೀದೇವಿ ಉಪಾಸನೆಯು ನಾವು ಪ್ರಕೃತಿಗೆ ತೋರುವ ಗೌರವವೇ ಆಗಿದೆ. ಹೀಗಾಗಿ ನಾವು ಈ ಹಬ್ಬದ ಆಚರಣೆಯನ್ನು ಬರೀ ಪ್ರದರ್ಶನಕ್ಕಷ್ಟೇ ಮೀಸಲಾಗಿರಿಸದೆ ಪರಿಸರ ಸ್ನೇಹಿಯಾಗಿ, ಅಂದರೆ ಉದಾಹರಣೆಗೆ ತಾಂಬೂಲದೊಂದಿಗೆ ಪ್ಲಾಸ್ಟಿಕ್ ನಾಶನ, ಕುಂಕುಮ ಪಟ್ಟಣ ಅಥವಾ ಅಡಿಕೆ ಚಿಟ್ಟನ್ನು ಕೊಡುವುದನ್ನು ನಿಲ್ಲಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ ಗೆಳತಿಯರೇ.
2: ಇಲ್ಲಿಯವರೆಗೂ ಎಲ್ಲರೂ ವರಮಹಾಲಕ್ಷ್ಮಿಯ ಹಬ್ಬದ ಆಚರಣೆಯನ್ನು ಸವಿಸ್ತಾರವಾಗಿ ತಿಳಿಸಿದ್ದೀರಾ.
3: ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ

0: ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30. ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನೂ ಅವಸರ ಅತ್ತೆ.
3: ಅರೆ,
2: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
4: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
5: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
2: ಹಾಗೆಲ್ಲ ಮಾತಾಡ್ಬೇಡಿ.
4: ಏನು
6: ಆರ್ಬಿಐ ಹೇಳುತ್ತೆ?
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
9: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
8: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
9: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
8: ಟೋಲ್ ಫ್ರೀ 1-800-420-2233.
10: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
11: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
12: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
11: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ

0: ಕ್ರಮದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಆಗಸ್ಟ್ 20ನ್ನ ವಿಶ್ವದಾದ್ಯಂತ ವಿಶ್ವ ಸೊಳ್ಳೆ ದಿನ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಸೊಳ್ಳೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಯಾವ್ಯಾವ ವಿಧದ ಸೊಳ್ಳೆಗಳಿವೆ, ಅದರಿಂದ ಯಾವ್ಯಾವ ರೀತಿಯ ರೋಗಗಳು ರುಜಿನಗಳು ನಮ್ಮನ್ನ ಕಾಡುತ್ತೆ ಅಂತ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂತಹ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ಸ್ ರೀ.
0: ಇನ್ನೋರ್ವ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇಲಾಖೆಯ ಕೀಟಶಾಸ್ತ್ರಜ್ಞರಾದಂತಹ ಚಾಮರಾಜ್ ದೊಡ್ಡಮನಿ ಅವರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು.
0: ಆರಂಭದಲ್ಲಿ ಚಾಮರಾಜ್ ಸರ್ ಹೇಳಿ, ಈ ವಿಶ್ವ ಸೊಳ್ಳೆ ದಿನ ಅನ್ನ ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತಾರೆ, ಇದರ ಉದ್ದೇಶ ಏನು?
1: ಪ್ರತಿಯೊಂದು ಯಾವ್ದಾದ್ರು ಒಂದು ವಿಷಯದ ಕುರಿತಂತೆ ಅಥವಾ ರೋಗಗಳ ಕುರಿತಂತೆ ಸೆಲೆಬ್ರೇಷನ್ಗಳು ಮತ್ತು ಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆ, ನಾವು ಎಲ್ಲವನ್ನು ನೋಡ್ತಾನೆ ಇರ್ತೀವಿ. ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಹಲವಾರು ರೋಗಗಳ ಕುರಿತಂತೆ ಮತ್ತು ಹಲವಾರು ವಿಷಯಗಳ ಕುರಿತಂತೆ ಜನರಲ್ಲಿ ಯಾವತ್ತೂ ಜಾಗೃತಿಯನ್ನು ಮೂಡಿಸಲಿಕ್ಕೆ ಹಲವಾರು ಯೋಜನೆಗಳನ್ನು ಮತ್ತು ದಿನಾಚರಣೆಗಳನ್ನು ನಡೆಸ್ತಾ ಬರುವಂತದ್ದು ತಾವು ಎಲ್ಲರೂ ನೋಡಿರುವಂತಹ ವಿಷಯಗಳೇ. ವಿಶ್ವ ಸೊಳ್ಳೆಯ ದಿನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಅಂತಂದ್ರೆ 1880ರಲ್ಲಿ ಅಲ್ಫಾನ್ಸೋ ಲೆವರಾನ್ ಅನ್ನುವಂಥವರು ಈ ಚಳಿ ಜ್ವರವನ್ನ ಹೊಂದಿರುವಂತ ಮಲೇರಿಯಾ ರೋಗದ ಲಕ್ಷಣಗಳನ್ನು ಹೊಂದಿರುವಂತ ಜನರಲ್ಲಿ ಲಕ್ಷಣಗಳು ಕಾಣ್ಕೋತಾ ಇದ್ವು. ಆದ್ರೆ ವೈದ್ಯಕೀಯ ವಿಜ್ಞಾನ ಈ ಲಕ್ಷಣಗಳು ಯಾವ ಕಾರಣಕ್ಕಾಗಿ ಕಾಣ್ಕೋತವೆ ಅಂತ ಅನ್ನುವಂಥದ್ದು ಒಂದು ಪವಾಡ ಸದೃಶ ರೀತಿಯಲ್ಲಿನೇ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿತ್ತು. ಅದರ ನಂತರ ಮನುಷ್ಯನ ರಕ್ತದ ಕಣಗಳಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ಸ್ಗಳನ್ನು ಹೋಲುವಂತ ರೋಗಾಣುಗಳು ಮನುಷ್ಯನ ರಕ್ತದ ಕಣಗಳಲ್ಲಿ ಇದ್ದಾವೆ ಅಂತ ಹೇಳಿ ಅಂದ್ಕೊಂಡು 1880ರಲ್ಲಿ ಅಲ್ಫಾನ್ಸೋ ಲೆವರಾನ್ ಅವರು ಕಂಡುಹಿಡಿತಾರೆ. ಅದರ ನಂತರ ಈ ಪ್ಯಾರಾಸೈಟ್ಸ್ಗಳು ಮನುಷ್ಯನ ದೇಹದೊಳಗೆ ಸೊ ಹೇಗೆ ಎಂಟ್ರಿ ಆದವು ಅನ್ನೋದ್ರ ಕುರಿತಂತೆ ಅದನ್ನು ಕೂಡ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿರ್ತದೆ. ಅದರ ನಂತರ ಬ್ರಿಟಿಷ್ ಇಂಡಿಯಾದಲ್ಲಿ ವೈದ್ಯಾಧಿಕಾರಿ ಆಗಿದ್ರು ಸರ್ ರೊನಾಲ್ಡ್ ರಾಸ್ ಅಂತೇಳಿ, ಈ ವೈದ್ಯಾಧಿಕಾರಿಗಳು ಇವತ್ತಿನ ಸಿಕಂದ್ರಾಬಾದ್ ಮತ್ತು ಬೆಂಗಳೂರು ಏರ್ಪೋರ್ಟ್ಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಸೊ ಅವತ್ತಿನ ಸಂದರ್ಭದಲ್ಲಿ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ಸ್ಗಳು ಮನುಷ್ಯನ ದೇಹವನ್ನ ಯಾವ ಮಾಧ್ಯಮದ ಮೂಲಕ ಸೇರ್ತವೆ ಅಂತ ಅನ್ನೋ ಕುರಿತಂತೆ ಹಲವಾರು ತೆರನಾದಂತ ಒಂದು ರಿಸರ್ಚ್ ಅನ್ನು ಅವ್ರು ಕೈಗೊಂಡ್ರು. ಅದರಲ್ಲಿ ವಿಶೇಷವಾಗಿ ಸೊಳ್ಳೆಗಳ ಮೇಲೆ ಒಂದು ಅಧ್ಯಯನವನ್ನು ಮಾಡಿಕೊಂಡು 1892ರಲ್ಲಿ ಆಗಸ್ಟ್ 20ನೇ ತಾರೀಕು ಅವರು ಅನಾಫಿಲಿಸ್ ಎಂಬ ಸೋಂಕಿತ ಹೆಣ್ಣು ಸೊಳ್ಳೆ ರೋಗ ಪೀಡಿತ ವ್ಯಕ್ತಿಗೆ ಕಚ್ಚಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚೋದ್ರ ಮೂಲಕ ರೋಗ ಒಬ್ಬರಿಂದ ಒಬ್ಬರಿಗೆ ಪ್ರಸರಣ ಹೊಂದಿದೆ ಅಂತ ಅನ್ನುವಂಥ ವಿಷಯವನ್ನ ಅವರು ಜಗತ್ತಿಗೆ ಪ್ರಚುರ ಮಾಡಿಕೊಟ್ರು. ಅದರ ನಂತರ 1930ರಲ್ಲಿ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ದಿನವನ್ನ ವರ್ಲ್ಡ್ ಮಾಸ್ಕಿಟೋ ಡೇ ಅನ್ನಾಗಿ ಘೋಷಣೆ ಮಾಡಿತು. ಅದರ ನಂತರ ಈ ಒಂದು ದಿನಾಚರಣೆಯನ್ನ ನಾವು ಆಚರಣೆಯನ್ನು ಮಾಡ್ತಾ ಈ ದಿನದಂದು ಸೊಳ್ಳೆಗಳಿಂದ ಹರಡುವಂತ ರೋಗಗಳ ಕುರಿತಂತೆ ಜನರಿಗೆ ವ್ಯಾಪಕವಾದಂತಹ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ.
0: ಡಾಕ್ಟರ್ ವಿವೇಕಾನಂದ ರೆಡ್ಡಿ ಸರ್, ಈಗ ಸೊಳ್ಳೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾದದ್ದು, ಆದರೂ ಅನೇಕ ಮಾರಣಾಂತಿಕ ಕಾಯಿಲೆಗಳನ್ನ ತರುವಂತದ್ದನ್ನ ನಾವು ಕಾಣಿದೀವಿ. ಹೀಗಾಗಿ ವಿಶೇಷವಾಗಿ ಸೊಳ್ಳೆಯಿಂದ ಹರಡುವಂತ ಪ್ರಮುಖ ರೋಗಗಳು ಯಾವ್ಯಾವ ಸರ್?
2: ಇವಾಗ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಮಲೇರಿಯಾ, ಫೈಲೇರಿಯಾ, ಡೆಂಗು, ಚಿಕನ್ ಗುನಿಯಾ ಈ ಪ್ರಕರಣಗಳು ಸೊಳ್ಳೆ ಕಚ್ಚೋದ್ರಿಂದ ನಮ್ಮ ಭಾಗದಲ್ಲಿ ಜಾಸ್ತಿ ಆಗಿ ಕಾಣ್ತೇವೆ. ಇನ್ನು ಜಿಕಾ, ಎಲ್ಲೋ ವೈರಸ್ ಅಂತಿದೆ, ಅದು ನಮ್ಮ ಭಾಗದಲ್ಲಿ ಇಲ್ಲ. ನಮಗ ಮೇಜಾರಿಟಿ ಆಗಿ ಮಲೇರಿಯಾ ಮತ್ತು ಡೆಂಗು, ಚಿಕನ್ ಗುನಿಯಾದ ಫೈಲೇರಿಯಾ ಈ ನಾಲ್ಕು ರೋಗಗಳು ನಮ್ಮ ಜಿಲ್ಲೆಯಾದ್ಯಂತ ಜಾಸ್ತಿ ಆಗಿ ಕಂಡು ಬರುತ್ತವೆ. ಈಗಾಗಲೇ ನಾವು ಮಲೇರಿಯಾ ಪ್ರಕರಣಗಳನ್ನ ಬಹಳಷ್ಟು ಕಡಿಮೆ ಮಾಡಿದೀವಿ, ಒಂದು ಅಂಕೆಯಲ್ಲೇ ಬಂದಿದ್ದೇವೆ ನಮ್ಮ ಈ ವರ್ಷ. ಬಹಳಷ್ಟು ನಮ್ಮ ಜಾಗೃತಿ ಮೂಡಿಸೋದ್ರಿಂದ, ನಮ್ಮ ಇಲಾಖೆ ವತಿಯಿಂದ ಎಲ್ಲಾ ಕಾರ್ಯಕರ್ತರು ಇದರ ಬಗ್ಗೆ ಜಾಗೃತಿ ಮೂಡಿಸೋದ್ರಿಂದ ಮಲೇರಿಯಾ ಪ್ರಕರಣಗಳು ಒಂದು ಅಂಕೆಯಲ್ಲಿ ಅಂದ್ರೆ 10ಕ್ಕಿಂತ ಕಡಿಮೆ ಈ ವರ್ಷದಲ್ಲಿ ನಾವು ಪ್ರಕರಣಗಳನ್ನು ಕಂಡುಹಿಡಿದಿದ್ದೇವೆ. ಬಹಳಷ್ಟು ವರ್ಷಗಳಿಂದ ಸತತ ಪ್ರಯತ್ನದಿಂದ, ನಮ್ಮ ಇಲಾಖೆಯ ಒಂದು ಎಲ್ಲಾ ಸಿಬ್ಬಂದಿಯ ಒಂದು ಎಫರ್ಟ್ ದಿಂದ ಪ್ರಕರಣಗಳು ತುಂಬಾ ಕಡಿಮೆ ಆಗಿವೆ.
0: ಸರ್, ಈಗ ಮಲೇರಿಯಾ ಬಗ್ಗೆ ವಿಸ್ತೃತವಾಗಿ ಮಾತಾಡೋದಾದ್ರೆ, ಮಲೇರಿಯಾ ಈಗ ಬೇಸಿಗೆ, ಮಳೆಗಾಲ, ಚಳಿಗಾಲ ಯಾವ ಕಾಲದಲ್ಲಿ ಜಾಸ್ತಿ ಕಂಡು ಬರುವಂತದ್ದು, ಮತ್ತೆ ಇದಕ್ಕೆ ಏನ್ ರೋಗ ಲಕ್ಷಣಗಳಿರುತ್ತೆ, ಜನರು ಸಾಮಾನ್ಯವಾಗಿ ಮಲೇರಿಯಾ ಅಂತ ಹೇಗೆ ಕಂಡುಹಿಡಿಬೇಕು?
2: ಮಲೇರಿಯಾ ಇದು ಮಳೆಗಾಲದಲ್ಲಿ ಜಾಸ್ತಿ ಆಗಿ ಬರುತ್ತೆ. ಇದರದ ಮೇನ್ ಸಿಂಪ್ಟಮ್ಸ್ ಅಂತಂದ್ರೆ ಫೀವರ್, ರೈಗರ್ಸ್ ಮತ್ತೆ ಚಿಲ್ಸ್. ಅಂದ್ರೆ ನಮ್ಮ ಫೀವರ್ ಬರುತ್ತೆ ಮತ್ತೆ ನಿಂದಿರುತ್ತೆ, ರೈಗರ್ಸ್ ಅಂದ್ರೆ ನಮ್ಮ ನಡುಗು ಬರೋದು ಮತ್ತೆ ಬೆವರು ಬಿಡೋದು, ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಸಸ್ಪೆಕ್ಟೆಡ್ ಮಲೇರಿಯಾ ಅಂತೀವಿ. ನಾವು ಇದನ್ನ ಟೆಸ್ಟ್ ಮಾಡೋದ್ರಿಂದ, ಪೆರಿಫರಲ್ ಸ್ಮಿಯರ್ ಫಾರ್ ಬ್ಲಡ್ ಸ್ಮಿಯರ್ ಅನ್ನ ಮಾಡೋದ್ರಿಂದ ಪ್ರಯೋಗಾಲಯದಲ್ಲಿ ಕಂಡುಹಿಡಿಯಬಹುದು, ಅಥವಾ ಈಗ ಹೊಸ ಮೆಥಡ್ ಆಗಿ ಕಿಟ್ ಮೆಥಡ್ ಬಂದಿದ್ದೀವಿ, ಅದರಲ್ಲಿ ನಾವು ತಪಾಸಣೆ ಮಾಡಿ ಅದನ್ನ ಖಚಿತಪಡಿಸ್ತೀವಿ. ಆ ಪ್ಯಾರಾಸೈಟ್ಸ್ ನಾವು ಕಂಡುಹಿಡಿದ ಮೇಲೆ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖರಾಗಿ ಮಾಡಿಸ್ತೀವಿ.
0: ಈಗ ಒಮ್ಮೆ ಮಲೇರಿಯಾ ಬಂದವರಿಗೆ ಮತ್ತೆ ಮಲೇರಿಯಾ ಬರುವ ಸಾಧ್ಯತೆ ಇರುತ್ತೆ ಸರ್?
2: ಎಸ್, ಇರುತ್ತೆ. ಅದನ್ನ ಮತ್ತೆ ಫಿಮೇಲ್ ಅನೋಫಿಲಸ್ ಮಾಸ್ಕಿಟೋ ಕಚ್ಚಿತ್ತಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ.
0: ಈಗ ಚರ್ಚೆಯನ್ನು ಮುಂದುವರಿಸ್ತಾ ಚಾಮರಾಜ್ ಸರ್ ಹೇಳಿ, ಸೊಳ್ಳೆಗಳು ಸಾಮಾನ್ಯವಾಗಿ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರತಿ ಶುಕ್ರವಾರ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದಾರೆ ಡೆಂಗ್ಯೂ ನಿಯಂತ್ರಣದ ಸಲುವಾಗಿ ಎಲ್ಲ. ಈಗ ಸೊಳ್ಳೆಗಳು ಎಲ್ಲಿ ಹುಟ್ಟುತ್ತೆ,

0: ಅವುಗಳ ಜೀವಿತಾವಧಿ ಎಷ್ಟಾಗಿರುತ್ತೆ, ಅವ್ರ ಜೀವನ ಚಕ್ರ ಹೇಗಿರುತ್ತೆ, ಅದನ್ನ ಹೇಳ್ತೀರಾ ಸರ್?
1: ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಂತಂದ್ರೆ, ಈಗಾಗಲೇ ಸರ್ ಹೇಳಿದ್ರು, ಸೊಳ್ಳೆಗಳಿಂದ ಹರಡುವಂತ ರೋಗಗಳು ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯ, ಆನೆಕಾಲು ರೋಗ ಮತ್ತು ಮಿದುಳು ಜ್ವರ, ಕಾಲಾಜಾರ್, ಈ ತರದ್ದೆಲ್ಲ ಹೇಳಿದ್ರು. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ, ಎಲ್ಲಿ ನೀರು ಕಾಣ್ತದೆ, ನಿಂತ ನೀರು ಒಂದು ತೆರನಾಗಿ ಸೊಳ್ಳೆಗಳಿಗೆ ತವರೂರು ಅಂತ ಹೇಳ್ಬೋದು. ಅದು ಯಾವುದೇ ಸೊಳ್ಳೆ ಇರಲಿ, ಯಾವುದೇ ಒಂದು ಸೊಳ್ಳೆ ಮೊದಲು ಅದು ಬಯಸೋದು ನೀರು. ಎಲ್ಲಿ ನೀರು ಇರ್ತದೆ, ಸೊ ಅಲ್ಲಿ ತನ್ನ ಮೊಟ್ಟೆಗಳನ್ನಿಟ್ಟು ಸಂತಾನೋತ್ಪತ್ತಿಯನ್ನು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ.
0: ಈಗ ಸ್ವಲ್ಪ ಬ್ರೇಕ್ ಕೊಡ್ತೇನೆ ಸರ್ ನಿಮ್ಮ ಮಾತಿಗೆ. ಈ ನೀರು ಅಂದ್ರೆ ಯಾವ ತರದ ನೀರು ಸರ್? ಗಲೀಜು ನೀರ, ಫ್ರೆಶ್ ನೀರ? ಯಾಕಂದ್ರೆ ಮನೆಯಲ್ಲೆಲ್ಲ ನಾವು ಬಳಸಲಿಕ್ಕೆ ಈ ಭಾಗದಲ್ಲೆಲ್ಲ ಸ್ವಲ್ಪ ನೀರಿನ ಕೊರತೆ ಅಂತ ಸ್ಟೋರೇಜ್ ಅನ್ನು ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅವಾಗ ನೀರು ಬಿಟ್ಟಿರ್ತಾರೆ, ಅವಾಗ ಸ್ಟೋರ್ ಮಾಡ್ಕೋತೀವಿ, ಮಳೆ ನೀರನ್ನು ಸ್ಟೋರ್ ಮಾಡ್ತೀವಿ. ಹೀಗಾಗಿ ಸೊಳ್ಳೆಗಳ ಉತ್ಪಾದನೆಗೆ ಯಾವ ನೀರು ಉತ್ತೇಜನ ಕೊಡುತ್ತೆ
1: ನೋಡಿ, ಈಗ ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತಹ ಅನಾಫಿಲಿಸ್ ಸೊಳ್ಳೆಗಳು, ವಿಶೇಷವಾಗಿ ಆ ಸೊಳ್ಳೆಗಳು ಬಯಸೋದು ಏನು ಅಂತಂದ್ರೆ, ಹಳ್ಳ ಕೊಳ್ಳಗಳ ನೀರು, ನೀರು ಬದು ಎಲ್ಲರ ನಿಂತಿತ್ತು ನೀರು, ಅಥವಾ ಊರ್ ಸುತ್ತಮುತ್ತ ಏನಾದ್ರು ಒಂದು ಸ್ಟ್ರೀಮ್ ಜರಿ ತರ ಹರಿತಿತ್ತು ಅಂತೇಳಿ, ಅಂತದ್ದು ಅಥವಾ ಒಂದು ಬಾವಿ ಇತ್ತಂದ್ರೆ, ಅಥವಾ ಹೊಂಡ ಇತ್ತು ಅಂದ್ರೆ, ಕೃಷಿ ಹೊಂಡ ಇತ್ತು ಅಂತಂದ್ರೆ, ಅಥವಾ ಚಿತ್ತಾಪುರ್ ಸೇಡಂ ಬ್ಲಾಕ್ ಗಳಲ್ಲಿ ಇದು ಇದೆ, ಕಲ್ಲಿನ ಕ್ವಾರಿಗಳಿದಾವೆ, ಕಲ್ಲಿನ ಕ್ವಾರಿಗಳಲ್ಲಿ ಇರುವಂತ ನೀರು, ಇಂತಹ ನೀರುಗಳಲ್ಲಿ ಈ ಒಂದು ಅನಾಫಿಲಿ ಸೊಳ್ಳೆ ಬಂದು ಮೊಟ್ಟೆಗಳನ್ನ ಇಟ್ಟು ತನ್ನ ಸಂತಾನ ಉತ್ಪತ್ತಿಯನ್ನ ಮಾಡ್ತದೆ. ಬಟ್ ನಮ್ಮ ಭಾಗದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿವೆ ಅಂತೇಳಿ ಅಂತಂದ್ರೆ, ಸೊ ಕಲ್ಲಿನ ಕ್ವಾರಿಗಳು, ಆಮೇಲೆ ನಿಂತ ನೀರು, ಊರ್ ಸುತ್ತಮುತ್ತಿರುವಂತ ಕೆರೆ ಬಾವಿ ಕಟ್ಟೆಗಳು, ಸೊ ಇಂಥವುಗಳಲ್ಲಿ ಅನಾಫಿಲಿಸ್ ಸೊಳ್ಳೆ ಮೊಟ್ಟೆಯನ್ನು ಇಡ್ತದೆ. ಇನ್ನು ಡೆಂಗ್ಯೂ ಹರಡಲಿಕ್ಕೆ ಕಾರಣ ಆಗಿರುವಂತಹ ಸೊಳ್ಳೆ ಇಡೀಸ್ ಸೊಳ್ಳೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಇಡೀಸ್ ಈಜಿಪ್ಟೈ ಅಂತ ಬರ್ತದೆ, ಅರ್ಬನ್ ವೆಕ್ಟರ್ ಅಂತ ಹೇಳ್ತೀವಿ, ಇಡೀಸ್ ಅಲ್ಬೋಪಿಕ್ಟಸ್ ಅಂತ ಬರ್ತದೆ ರೂರಲ್ ಅಲ್ಲಿ ಇದು ಮಾಡುವಂಥದ್ದು, ಇನ್ನೊಂದು ವಿಟೈಟಿಸ್ ಅಂತ ಬರ್ತದೆ, ಬಟ್ ಅದು ವೆಕ್ಟರ್ ಅಲ್ಲ. ಇಡೀಸ್ ಈಜಿಪ್ಟೈ ಮತ್ತು ಅಲ್ಬೋಪಿಕ್ಟಸ್ ಎರಡು ವೆಕ್ಟರ್ಗಳು. ಸೊ ಇವು ವಿಶೇಷವಾಗಿ ಶೇಖರಿಸಿಟ್ಟಂತ ಸ್ವಚ್ಛ ನೀರನ್ನು ಬಯಸ್ತವೆ. ಸೊ ಯಾಕೆ ಅಂತ ಹೇಳಂತಂದ್ರೆ, ಈ ಇಡೀ ಸೊಳ್ಳೆಗಳ ಮೊಟ್ಟೆಗಳು ಅಂಟು ಪದಾರ್ಥವನ್ನು ಹೊಂದಿರ್ತವೆ. ಸೊ ಅಂಟು ಪದಾರ್ಥ ಹೊಂದಿರೋ ಕಾರಣಕ್ಕಾಗಿ, ತನ್ನ ಸಂತತಿ ಮುಂದೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಸಾಲಿಡ್ ಸರ್ಫೇಸ್ ಅನ್ನ ಹುಡುಕಾಡ್ತದೆ. ಎಲ್ಲಿ ನೀರು ಸಾಲಿಡ್ ಘನತ್ಯಾಜ್ಯದಲ್ಲಿ ನೀರು ನಿಂತ್ಕೊಂಡಿರ್ತದೆ, ಅಥವಾ ಸಾಲಿಡ್ ಸರ್ಫೇಸ್ ಉಳ್ಳಂತ ಕಂಟೈನರ್ಸ್ ಗಳಲ್ಲಿ ನೀರಿರ್ತದೆ, ಸೊ ಅಂತ ನೀರನ್ನ ಹುಡುಕಾಡ್ಕೊಂಡು ಆ ನೀರಿನ ಬದುವಿನಲ್ಲಿ ಮೊಟ್ಟೆಗಳನ್ನ ಇಡ್ತದೆ. ಆಮೇಲೆ ಈ ಫೈಲೇರಿಯಾ ಹರಡ್ಲಿಕ್ಕೆ, ಆನೆಕಾಲು ರೋಗ ಹರಡ್ಲಿಕ್ಕೆ ಕಾರಣ ಆಗಿರುವಂತ ಒಂದು ಸೊಳ್ಳೆ, ಕ್ಯೂಲೆಕ್ಸ್ ಕ್ವಿನ್ಕಿಫೇಸಿಯೇಟಸ್ ಅನ್ನುವಂತ ಸೊಳ್ಳೆ ಹೇಳ್ತೀವಿ. ಈ ಸೊಳ್ಳೆ ವಿಶೇಷವಾಗಿ ಕೊಳಚೆ ನೀರನ್ನ ಬಯಸ್ತದೆ. ಸೊ ಕೊಳಚೆ ನೀರು ಯಾಕೆ ಅಂತ ಹೇಳಂತಂದ್ರೆ, ಕೊಳಚೆ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಇರೋದ್ರಿಂದ, ಜೊತೆಗೆ ಅದರಲ್ಲಿ ಏನಾದರೂ ಪ್ಲಾಂಟ್ಸ್ಗಳು, ಏನಾದರೂ ಪಿಸ್ತಿಯಾ ಪ್ಲಾಂಟ್ ಅಂತ ಹೇಳ್ತೀವಿ, ಅಂತರ್ಗಂಗಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಈ ಪ್ಲಾಂಟ್ಸ್ಗಳು, ಸೊ ನೈಟ್ರೋಜನ್ ಫಿಕ್ಸೇಷನ್ ಜಾಸ್ತಿ ಮಾಡೋದ್ರಿಂದ, ಸೊ ನೈಟ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗ್ತದೆ ಅಂತಲ್ಲಿ ಈ ಸೊಳ್ಳೆಗಳು ಅಟ್ರಾಕ್ಟ್ ಆಗಿ, ಸೊ ಅಲ್ಲಿ ಹೋಗಿ ತಮ್ಮ ಒಂದು ಸಂತತಿಯನ್ನು ಬೆಳೆಸಲಿಕ್ಕೆ ನೀರಿನ ಬದುವಿನಲ್ಲಿ ಬೋಟ್ ಶೇಪ್ ಅಲ್ಲಿ ಮೊಟ್ಟೆಗಳನ್ನ ಸೊ ಇಡ್ತವೆ. ಇನ್ನು ಮಿದುಳು ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂತಹ ಸೊಳ್ಳೆ, ಕ್ಯೂಲೆಕ್ಸ್ ವಿಷ್ಣು ಗ್ರೂಪಿನ ಸೊಳ್ಳೆ ಅಂತ ಹೇಳ್ತೀವಿ, ಭತ್ತದ ಗದ್ದೆ, ಕಬ್ಬಿನ ಗದ್ದೆ, ಸೊ ಎಲ್ಲಿ ನಾವು ಅಗ್ರಿಕಲ್ಚರ್ ಇದರಲ್ಲಿ ಸುಮಾರು ದಿನಗಳ ಕಾಲ ಏನು ನೀರು ನಿಂತರಿಸಿ ಬೆಳೆಗಳನ್ನು ತೆಗೆದುಕೊಳ್ತೀವಿ, ಸೊ ಅಂಥವುಗಳಲ್ಲಿ ಮಿದುಳು ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂತಹ ಕ್ಯೂಲೆಕ್ಸ್ ವಿಷ್ಣು ಗ್ರೂಪಿನ ಸೊಳ್ಳೆಗಳು ಮೊಟ್ಟೆಗಂಟು ತಮ್ಮ ಸಂತಾನೋತ್ಪತ್ತಿಯನ್ನು ಮುಂದುವರಿಸ್ತಾ ಇರ್ತವೆ. ಸಾಮಾನ್ಯವಾಗಿ ಸೊಳ್ಳೆಯ ಒಂದು ಜೀವಿತಾವಧಿ ಹೇಳಬೇಕು ಅಂತ ಹೇಳಂತಂದ್ರೆ 28 to 32 days ಅಂತ ನಾವು ಹೇಳ್ತೀವಿ, 28 to 32 days ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಬರ್ತವೆ, ಮೊಟ್ಟೆಗಳ ಸ್ಟೇಜ್ ಅಂತ ಬರ್ತದೆ, ಮೊಟ್ಟೆಗಳು ಒಡೆದು ಮರಿಗಳಾಗ್ತವೆ, ಅದಕ್ಕೆ ನಾವು ಲಾರ್ವಾ ಅಂತ ಹೇಳ್ತೀವಿ, ಸೊ ಲಾರ್ವಾ ಸ್ಟೇಜ್ ಅಂತ ಬರ್ತದೆ. ಈ ಲಾರ್ವಾ ಮುಂದೆ ಅಡಲ್ಟ್ ಆಗ್ಲಿಕ್ಕೆ ಕನ್ವರ್ಷನ್ ಆಗ್ತಾ ಇರ್ತದೆ, ಗೂಡು ಕಟ್ಟಬೇಕೆ, ನಾವು ಹೇಗೆ ರೇಷ್ಮೆ ಗೂಡು ಕಟ್ತದಲ್ಲ, ಸೊ ಅದೇ ಥರ ಇಲ್ಲಿ ಗೂಡು ಕಟ್ಟಬೇಕೆ ಆಗ್ತದೆ, ಪ್ಯೂಪಾ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಪ್ಯೂಪಾ ಸ್ಟೇಜಲ್ಲಿ ಒಂದು ಅಡಲ್ಟ್ ಮೊಸ್ಕ್ಯೂಟೋ ಹೊರಗಡೆ ಬರಲಿಕ್ಕೆ ಏನೆಲ್ಲ ಆರ್ಗನ್ಸ್ಗಳೆಲ್ಲ ಬೇಕು, ಲೆಗ್ಸ್ ಆಗಿರ್ಬೋದು, ವಿಂಗ್ಸ್ ಆಗಿರ್ಬೋದು, ಪ್ರೊಬೋಸಿಸ್ ಆಗಿರ್ಬೋದು, ಇವೆಲ್ಲವುಗಳು ಡೆವಲಪ್ಮೆಂಟ್ ಆಗಿ ಸೊ ವಾತಾವರಣದ ಹೊರಗಡೆ ಈ ಸೊಳ್ಳೆಗಳು ಬಂದ್ಬಿಡ್ತವೆ. ಸೊಳ್ಳೆಗಳು ಅಡಲ್ಟ್ ಸೊಳ್ಳೆಗಳು ಬಂದಾಗ ಹೆಣ್ಣು ಮತ್ತು ಗಂಡು ಸೊಳ್ಳೆಗಳು ಹೊರಗಡೆ ಬಂದ್ಬಿಡ್ತವೆ. ಸೊ ಗಂಡು ಸೊಳ್ಳೆ ಸಸ್ಯಗಳ ಮಕರಂದವನ್ನು ಹೀರಿ ಬದುಕ್ತದೆ, ಹೆಣ್ಣು ಸೊಳ್ಳೆ ಮಾತ್ರ ತನ್ನ ಸಂತತಿಯನ್ನು ಬೆಳೆಸೋಗೋಸ್ಕರ ಸೊ ರಕ್ತವನ್ನು ಬಯಸ್ತದೆ. ಸೊ ಹೀಗೆ ಇದರ ಒಂದು ಲೈಫ್ ಸೈಕಲ್ ಹಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ.
0: ತುಂಬಾ ವಿವರವಾಗಿ ಹೇಳಿದ್ರಿ ಸರ್. ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರೇ, ಮುಂದೆ ಚರ್ಚೆಯನ್ನು ಮುಂದುವರಿಸ್ತಾ, ಈಗ ಮಲೇರಿಯಾ ಮತ್ತೆ ಡೆಂಗ್ಯೂ ಇವುಗಳಿಗೆ ಬೇಸಿಕ್ ಡಿಫರೆನ್ಸ್ ಏನು ಸರ್? ಜನರು ಹೇಗೆ ಇದನ್ನ ಮಲೇರಿಯಾ ಅಂತ ಕಂಡಿಡಿಯೋದು ಹೆಂಗೆ, ಡೆಂಗ್ಯೂ ಅಂತ ಕಂಡಿಡಿಯೋದು ಹೆಂಗೆ?
2: ಮಲೇರಿಯಾದಲ್ಲಿ ಮೇಜರ್ ಆಗಿ ಎಲ್ಲಾ ಕಡೆ ಫೀವರ್ ಇರುತ್ತೆ, ಮಲೇರಿಯಾ ಮತ್ತು ಡೆಂಗ್ಯೂ. ಮಲೇರಿಯಾದಲ್ಲಿ ಚಿಲ್ಸ್ ಅಂಡ್ ರೈಗರ್ಸ್, ಚಿಲ್ಸ್ ಅಂದ್ರೆ ನಮ್ಗೆ ನಡುಗು ಬಂದಂಗೆ ಆಗೋದು ಮತ್ತೆ ಬೆವರು ಬಿಡೋದಿರುತ್ತೆ. ಡೆಂಗ್ಯೂದಲ್ಲಿ ಮೈಕೈ ನೋವಾಗೋದು, ತಲೆನೋವು ಇರುವುದು, ಮತ್ತೆ ಮೇನ್ ಮೇಜಾರಿಟಿ ಅಂದ್ರೆ ಕಣ್ಣಿನ ಹಿಂಭಾಗದಲ್ಲಿ ಪೇನ್ ಇರುತ್ತೆ, ರೆಟ್ರೋ ಆರ್ಬಿಟಲ್ ಪೇನ್, ಮಯಾಲ್ಜಿಯಾ ಅಂತೀವಿ, ಎಲ್ಲ ನಮ್ಮ ಕೀಲುಗಳಲ್ಲಿ ಪೇನ್ ಪ್ಲಸ್ ಹೆಡ್ ಏಕ್, ವಾಮಿಟಿಂಗ್. ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಮಲೇರಿಯಾ ಅಂದ್ರೆ ರೆಟ್ರೋ ಆರ್ಬಿಟಲ್ ಪೇನ್, ಕಣ್ಣಿನ ಹಿಂದೆ ಭಾಗದಲ್ಲಿ ಬೇನೆ ಕಾಣಿಸ್ತದೆ, ಅದನ್ನ ನಾವು ವೈದ್ಯರ ಹತ್ರ ತೋರಿಸ್ಕೋಬೇಕು.
0: ಡೆಂಗ್ಯೂಗೆ ಏನು ಚಿಕಿತ್ಸಾ ಕ್ರಮ ಸರ್? ಮತ್ತೆ ಕಲಬುರಗಿ ಮತ್ತೆ ಸುತ್ತಮುತ್ತ ಎಷ್ಟು

0: ಪ್ರಕರಣಗಳು ಕಂಡು ಬರ್ತಾ ಇದೆ ಸದ್ಯಕ್ಕೆ.
1: ಡೆಂಗು ಇವು ಈಗಾಗಲೇ ಜನವರಿಯಿಂದ ಇಲ್ಲಿವರೆಗೆ 140 ಪ್ರಕರಣಗಳು ನಾವು ಟೆಸ್ಟ್ ಮಾಡಿದಲ್ಲಿ ಸಿಕ್ಕಿದ್ದಾವೆ. ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇರಲ್ಲ. ಇದಕ್ಕೆ ನಾವು ಏನಂತಂದ್ರೆ ವೈದ್ಯಾಧಿಕಾರಿಗಳ ವೈದ್ಯರ ಸಲಹೆಯನ್ನು ಪಡೆದು ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡೋದು, ಫೀವರ್ ಇದ್ರೆ ಪ್ಯಾರಾಸೆಟಮಾಲ್ ಅನ್ನು ತಗೋದು, ಮೇಜರ್ಲಿ ಅಂತಂದ್ರೆ ನಾವು ಮಾನಿಟರ್ ಮಾಡಬೇಕು ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಅನ್ನ ಮಾನಿಟರ್ ಮಾಡಿ ವೈದ್ಯರ ಸಲಹೆಯನ್ನು ಪಡೆದು ಚಿಕಿತ್ಸೆ ಪಡಿಬೇಕು. ನೀರನ್ನ ಜಾಸ್ತಿ ಕುಡಿಬೇಕು ಅಂತವ್ರು. ನಿರ್ದಿಷ್ಟವಾದ ಒಂದು ಖಚಿತವಾದ ಯಾವುದೇ ಒಂದು ಟ್ರೀಟ್ಮೆಂಟ್ ಇದಕ್ಕೆ ಇರುವುದಿಲ್ಲ.
0: ಸರ್, ಈಗ ಡೆಂಗ್ಯೂ ಬಂದಾಗ ತುಂಬಾ ಜನರು ಮನೆಯಲ್ಲಿ ಕುಟುಂಬದ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ಈ ಪಪ್ಪಾಯ ಎಲೆಗಳ ಜ್ಯೂಸ್ ಮಾಡಿ ಕುಡಿಸೋದನ್ನ ಮಾಡ್ತಾರೆ. ಇದರಿಂದ ಏನಾದರೂ ಉಪಯೋಗ ಆಗುತ್ತೆ ಅವರಿಗೆ?
1: ಸೈಂಟಿಫಿಕ್ ಆಗಿ ಯಾವುದೇ ಬಂದಿಲ್ಲ. ಹೇಳ್ತಾರೆ ನಾವು ಟೆಸ್ಟ್ ಮುಖಾಂತರ ಇದನ್ನ ಮಾಡಿದ್ಮೇಲೆ ವೈದ್ಯರು ಏನ್ ಸಲಹೆ ಕೊಡ್ತಾರ ಅದನ್ನ ನಾವು ಪಡಿಬೇಕು. ಯಾಕಂದ್ರೆ ಮನೆಯಲ್ಲೇ ನಾವು ಮದ್ದನ್ನ ಪಡಿಬಾರ್ದು, ವೈದ್ಯರ ಸಲಹೆನ ಪ್ಲೇಟ್ಲೆಟ್ ಕೌಂಟ್ ಅನ್ನ ನೋಡ್ತಾ ಇರಬೇಕು. ಅದನ್ನ ನೋಡಿ ಅದನ್ನ ಆಧರಿಸಿ ನಾವು ಚಿಕಿತ್ಸೆಯನ್ನ ವೈದ್ಯಾಧಿಕಾರಿಗಳು ಕೊಡ್ತಾರೆ.
0: ಇದರಲ್ಲಿ ವಿಧಗಳೇನಾದ್ರೂ ಇದೆಯಾ ಸರ್, ಡೆಂಗ್ಯೂ ವಿಧಗಳೇನಾದ್ರೂ?
1: ಡೆಂಗ್ಯೂ ಇದರಲ್ಲಿ ಡೆಂಗ್ಯೂ ಫೀವರ್, ಡೆಂಗ್ಯೂ ಹಿಮರಜಿಕ್ ಫೀವರ್, ಡೆಂಗ್ ಶಾಕ್ ಸಿಂಡ್ರೋಮ್ ಅಂತೇಳಿ ಲಾಸ್ಟ್ ಸ್ಟೇಜ್ ಡೆಂಗ್ಯೂ ಹಿಮರಜಿಕ್ ಶಾಕ್ ಸಿಂಡ್ರೋಮ್ ಅಂದ್ರೆ. ಡೆಂಗ್ಯೂ ಫೀವರ್ ಅಂದ್ರೆ ನಾರ್ಮಲ್ ಆಗಿ ಬೇರೆ ಜ್ವರ ತರ ಎನಿ ವೈರಲ್ ಫೀವರ್ ಟೈಪ್ ಇರುತ್ತೆ. ಡೆಂಗ್ಯೂ ಹಿಮರಜಿಕ್ ಫೀವರ್ ಅಂತಂದ್ರೆ ನಮ್ಮ ಹಲ್ಲಿನ ಒಸಡುಗಳಲ್ಲಿ ರಕ್ತ ಬರೋದು, ಕೈಯಲ್ಲಿ ಮೇಲೆ ರಕ್ತದ ಗುಳ್ಳೆಗಳು ಬರೋದು, ನಮ್ಮ ಮಲದಲ್ಲಿ ರಕ್ತ ಹೋಗೋದು, ಈ ತರ ಇರುತ್ತದೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತಂದ್ರೆ ಇದರಲ್ಲಿ ಮನುಷ್ಯ ನಮ್ಮ ನೀರಿನ ಕೊರತೆಯಿಂದ ಶಾಕ್ ಹೋಗಿ ಸಾಯುವಂತ ಪರಿಸ್ಥಿತಿ ಇರುತ್ತೆ.
0: ಅಂದ್ರೆ ಡೆಂಗ್ಯೂ ಮಾರಣಾಂತಿಕನ ಸರ್?
1: ಎಷ್ಟು ಬೇಗ ಟೆಸ್ಟ್ ಮಾಡಿಸ್ತೀವಿ, ಎಷ್ಟು ಬೇಗ ಚಿಕಿತ್ಸೆ ಕೊಡ್ತೀವಿ, ಅದು ಇಲ್ಲಿವರೆಗೆ ನಮ್ದು ಯಾವುದೇ ಒಂದು ಸಾವಿನ ಪ್ರಕರಣಗಳು ಈ ವರ್ಷ ಆಗ್ಲಿ ಹೋದ ವರ್ಷ ಆಗ್ಲಿ ಯಾವೂ ಬಂದಿಲ್ಲ. ಅದರ ಮುನ್ನೆಚ್ಚರಿಕೆ ವಹಿಸೋದು ಬಹಳ ಉತ್ತಮ.
0: ಮತ್ತೆ ನಾನು ಲಾಸ್ಟ್ ಟೈಮ್ ಪ್ರಶ್ನೆ ಮಾಡಿದ್ದೇನೆ, ರಿಪೀಟ್ ಮಾಡ್ತಿದ್ದೀನಿ, ಒಂದ್ ಸರ್ತಿ ಡೆಂಗ್ಯೂ ಬಂದವರಿಗೆ ಮತ್ತೆ ಡೆಂಗ್ಯೂ ಬರಲ್ವಾ?
1: ಬರುತ್ತೆ, ಹಾಗೇನು ಇಲ್ಲ.
0: ಯಾವುದೇ ರೋಗಗಳು ಒಂದ್ ಸರ್ತಿ ಬಂದ್ರೆ ಮತ್ತೆ ಬರಲ್ಲ ಅನ್ನೋಂಗಿಲ್ಲ, ನಾವು ಜಾಗೃತರಾಗಿ ಇರಬೇಕು ಇಡೀ ಜೀವನ.
1: ಎಸ್ ಎಸ್ ಎಸ್.
2: ಡೆಂಗ್ಯೂ ವೈರಸ್ ಅಲ್ಲಿ 4 ಸೀರೋ ಟೈಪ್ ಬರ್ತವೆ. ಡೆಂಗ್ಯೂ ವೈರಸ್ 1, 2, 3, 4 ಅಂತ 4 ಟೈಪ್ ಬರ್ತವೆ. ಸೊ 1 ಬಂದ್ ಹೋಗಿತ್ತು ಅಂತ ಹೇಳಿ ಅಂತಂದ್ರೆ, ಸೊ ಅಂತವ್ರಿಗೆ ಆಂಟಿಬಾಡೀಸ್ ಆಲ್ರೆಡಿ ಡೆವಲಪ್ ಆಗಿಬಿಟ್ಟಿರ್ತವ್ರೆ. ಮತ್ತೆ ಡೆಂಗ್ಯೂ ವೈರಸ್ 1 ಟೈಪ್ ಬರಲ್ಲ, ಬರ್ಬೋದು 2 ಬರ್ಬೋದು, 3 or 4 ಬರ್ಬೋದು. ಸೊ ಈ ತರ ಬಂದ ಸೀರೋ ಟೈಪ್ ಮತ್ತೆ ಅವರಿಗೆ ರೀಇನ್ಫೆಕ್ಷನ್ ಆಗಬಲ್ಲ, ಎಸ್ಪೆಷಲಿ ವೈರಲ್ ಫೀವರ್ ದಲ್ಲಿ.
0: ಸರ್, ಇನ್ನೊಂದು ಪ್ರಮುಖ ರೋಗ ಈ ಸೊಳ್ಳೆಗಳಿಂದ ಬರೋದು ಚಿಕನ್ ಗುನ್ಯಾ. ಇದರ ಬಗ್ಗೆ ಹೇಳಿ ಸರ್ ಸಂಕ್ಷಿಪ್ತವಾಗಿ, ಯಾವ ಲಕ್ಷಣಗಳೇನಿರುತ್ತೆ, ಚಿಕಿತ್ಸಾ ಕ್ರಮ ಯಾವ ರೀತಿ ಇರುತ್ತೆ?
1: ಚಿಕನ್ ಗುನಿಯಾ ಇದು ಒಂದು ನಾವು ಒಂದು 10 ಹಿಂದಗಡೆ ನಾವು ಎಲ್ಲ ನೋಡಿದೀವಿ. ಇದನ್ನು ಏಡಿಸ್ ಮಾಸ್ಕಿಟೋ ಬೈಟ್ ಇಂದ ಬರುತ್ತೆ. ಇದರಲ್ಲಿ ಮೆಜಾರಿಟಿ ಫೀವರ್ ಅಂಡ್ ಜಾಯಿಂಟ್ ಪೇನ್ಸ್. ಜಾಯಿಂಟ್ ಪೇನ್ ನಮ್ಮ ಕೀಲುಗಳಲ್ಲಿ ಬಾಧೆ ಇರುತ್ತೆ. ಇದು ಒಂದು ವರ್ಷದವರೆಗೆ ಕೆಲವೊಬ್ಬರಿಗೆ 15 ಒಬ್ಬರವರಿಗೆ 6 ಒಬ್ಬರವರಿಗೆ 1 ವರ್ಷ ಕೀಲುಗಳಲ್ಲಿ ಬೇನೆ ಇರುವುದು ನಾವು ನೋಡ್ತೀವಿ. ಮೇನ್ ಅಂತಂದ್ರೆ ಮೆಜಾರಿಟಿ ಆಫ್ ದ ಕೇಸಸ್ ಫೀವರ್ ಎಲ್ಲಾ ಕಡೆ ಇರುತ್ತೆ, ಮಯಾಲ್ಜಿ ಇರುತ್ತೆ, ಮತ್ತೆ ಕೀಲುಗಳಲ್ಲಿ ಪೇನ್. ಮೇನ್ ಡಿಫರೆನ್ಸ್ ಇಸ್ ನಮ್ಮ ಜಾಯಿಂಟ್ ಏನಿರ್ತಾವೋ ಜಾಯಿಂಟ್ಗಳಲ್ಲಿ ಪೇನ್ ಇರುತ್ತೆ. ಇದಕ್ಕೆ ಚಿಕಿತ್ಸೆ ಅಂತಂದ್ರೆ ಮೇನ್ ಪ್ಯಾರಾಸೆಟಮಾಲ್ ಅಥವಾ NSAID ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನು ಕೊಡೋದ್ರಿಂದ ನಾವು ಇದನ್ನ ತಡೆಗಟ್ಟಬಹುದು.
0: ಸರ್, ಚಾಮರಾಜ್ ಸರ್ ಆಗ್ಲಿ ಹೇಳ್ತಾ ಇದ್ರಿ, ಅದ್ರ ಜೀವನ ಚಕ್ರ ಹೇಳಿದ್ರಿ ಸೊಳ್ಳೆಗಳದ್ದು. ಈಗ ನಿಯಂತ್ರಣ ಮಾಡೋದಾದ್ರೆ ಯಾವ ರೀತಿ ನಾವು ಸೊಳ್ಳೆಗಳನ್ನ ನಿಯಂತ್ರಣ ಮಾಡಬೇಕು, ಏನೆಲ್ಲ ಕ್ರಮಗಳನ್ನ ಅಂದ್ರೆ ಒಂದು ಸಾರ್ವಜನಿಕರು ತಮ್ಮ ಮಟ್ಟದಲ್ಲಿ ಏನ್ ಮಾಡಬಹುದು, ಮತ್ತೆ ಸರ್ಕಾರದವರು ಆಡಳಿತ ಸಂಸ್ಥೆಯವರು ಅವ್ರ ಮಟ್ಟದಲ್ಲಿ ಏನ್ ಮಾಡಬಹುದು ಸರ್?
2: ಸರ್ಕಾರದಿಂದ ಎಷ್ಟು ಸಾಧ್ಯದ ಅಷ್ಟು ನಾವು ಜನರಿಗೆ ಮಾಹಿತಿ, ಶಿಕ್ಷಣ ಮತ್ತು ಪರ್ಸನಲ್ ಕಮ್ಯುನಿಕೇಶನ್ ಮಾಡೋದ್ರ ಮೂಲಕ ಅವರಲ್ಲಿ ಅತಿಯಾದಂತ ಜಾಗೃತಿಯನ್ನ ಮೂಡಿಸಬಹುದು. ಎಷ್ಟು ಇದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರ್ತದೆ ಅಷ್ಟು ಬೇಗ ನಾವು ರೋಗಗಳನ್ನ ಸೊಳ್ಳೆಗಳ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬಹುದು. ಸೊ ಹೀಗಾಗಿ ಜನರಲ್ಲಿ ನಾವು ವಿಶೇಷವಾಗಿ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳ ಕುರಿತಂತೆ ಈಗಾಗಲೇ ನಮ್ಮ ಇಲಾಖೆಯಿಂದ ಪ್ರತಿ ಶುಕ್ರವಾರ ನಮ್ಮ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಸೊ CHOs, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಗಳಾಗಿರ್ಬೋದು, ಆಮೇಲೆ ಎಲ್ಲರೂ ಇವನ್ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಸೂಪರ್ವೈಸನ್ ಮಾಡ್ತಾ ಇವ್ರ ಕಡೆಯಿಂದ ಮನೆ ಮನೆಗೆ ಭೇಟಿ ನೀಡಿಸಿ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳ ಕುರಿತಂತೆ ಜನರಿಗೆ ಅರಿವನ್ನು ಮೂಡಿಸ್ತಾರೆ. ಜೊತೆಗೆ ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ ಏನಾದರೂ ಎಸ್ಪೆಷಲಿ ಇಡೀ ಸೊಳ್ಳೆಗಳ ಒಂದು ಸಂತತಿ ಇರುವಂತ ಒಂದು ಪ್ಲೇಸ್ ಕಾಣ್ತು ಅಂತ ಹೇಳಂತಂದ್ರೆ ಅದನ್ನ ಖಾಲಿ ಮಾಡಿಸುವಂಥದ್ದು. ಇಲ್ಲಿ ಖಾಲಿ ಮಾಡಿಸ್ಲಿಕ್ಕೆ ಒಂದು ನಾವು ಎಜುಕೇಶನ್ ಅನ್ನ ಕೊಡಬೇಕಾಗ್ತದೆ. ಏನು ಅಂತಂದ್ರೆ ನಾಗಲೇ ಇಡೀ ಸೊಳ್ಳೆ ಬಗ್ಗೆ ಹೇಳಬೇಕಾದ್ರೆ ಇದು ಕಂಟೈನರ್ ಬ್ರೀಡರ್ ಅಂತ ಹೇಳಿದೆ. ಅಂದ್ರೆ ಎಲ್ಲಿ ಒಂದು ಘನತ್ಯಾಜ್ಯದಲ್ಲಿ ನೀರಿರ್ತದೆ ಅಥವಾ ಒಂದು ಕಂಟೈನರ್ಸ್ ಗಳಲ್ಲಿ ನೀರಿರ್ತದೆ, ಸೊ ಅಂತಲ್ಲಿ ಮಾತ್ರ ಸೊಳ್ಳೆ ಮೊಟ್ಟೆಗಳನ್ನ ಇಡ್ತದೆ. ಯಾಕೆಂದ್ರೆ ಸೊಳ್ಳೆಗಳ ಮೊಟ್ಟೆ ಅಂಟು ಪದಾರ್ಥವನ್ನು ಹೊಂದಿರ್ತದೆ ಅಂತ. ನೀರನ್ನು ಖಾಲಿ ಮಾಡಿಸ್ಬೇಕು, ಒಂದು ಸ್ಕ್ರಬ್ ಆಗಲಿ ಅಥವಾ ತೆಂಗಿನ ಜುಟ್ಟ ಅಲ್ಲಿ ತೆಗೆದುಕೊಂಡು ಒಳಮಗ್ಲು ಚೆನ್ನಾಗಿ ತಿಕ್ಕಬೇಕು. ಯಾಕಂದರೆ ಸೊಳ್ಳೆಯ ಮೊಟ್ಟೆಗಳು ಒಡಿಬೇಕು. ಅದರ ನಂತರ ತೊಳಿಬೇಕು ಚೆನ್ನಾಗಿ. ಸೊ ತೊಳೆದು ಒಣಗಿಸ್ಬೇಕು. ಸೊ ಒಣಗಿಸಿ ಮತ್ತೆ ನೀರ್ ಹಾಕಿ ಭದ್ರವಾಗಿ ಸೊಳ್ಳೆ ಒಳಗೆ ಹೋಗದಂತೆ ಯಾವುದೇ ಒಂದು ಬಟ್ಟೆಯಿಂದ ಅದನ್ನ ಕಟ್ಟುವಂತದ್ದು ಅಥವಾ ಮುಚ್ಚುವಂತದ್ದು ಇದನ್ನ ಮಾಡಬೇಕು. ಇದು ಡೆಂಗ್ಯೂ

0: ವಿತರಣೆ ಮಾಡುವಲ್ಲಿ ಸಾರ್ವಜನಿಕರು ಅಗತ್ಯವಾಗಿ ತೆಗೆದುಕೊಳ್ಬೇಕಾದಂಥ ಒಂದು ಕ್ರಮ. ಈ ನಿಟ್ಟಿನಲ್ಲಿ ನಾವು ಮನೆ ಮನೆಗೆ ಭೇಟಿ ನೀಡಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರ್ತೀವಿ. ಜೊತೆಗೆ ಅರ್ಬನ್ನಲ್ಲಿಯೂ ಕೂಡ ನಾವು ಪ್ರತಿ ತಿಂಗಳು ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರ ಸೊ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳನ್ನು ನಾವು ನಗರದಲ್ಲಿರುವಂಥ ನಮ್ಮ ನಗರ ಆರೋಗ್ಯ ಕೇಂದ್ರಗಳಿಗೆ ಅವರಿಗೆ ಡೆಪ್ಯೂಟ್ ಮಾಡಿಕೊಂಡು ಸೊ ಅವರಿಂದನೂ ಕೂಡ ಈ ಕೆಲಸವನ್ನು ನಾವು ಮಾಡಿಸ್ತಾ ಇದ್ದೀವಿ. ಆಮೇಲೆ ರೀಸೆಂಟಾಗಿ ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ನಗರದಲ್ಲಿ ಸುಮಾರು 50 ಜನ ವಾಲಂಟಿಯರ್ಸ್ಗಳನ್ನು 100 ದಿನಗಳ ಸಲುವಾಗಿ ಅವರನ್ನು ನಿಯೋಜನೆ ಮಾಡಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರ ಈ ಥರನಂಥ ಕ್ರಮ ತೆಗೆದುಕೊಳ್ತಾ ಇದೆ. ಇನ್ನು ಸಾರ್ವಜನಿಕರು ನೀರು ನಿಲ್ಲದಂತೆ ನೋಡ್ಕೊಳ್ಳುವಂಥದ್ದು ಮನೆ ಸುತ್ತಮುತ್ತ ಆಗಿರ್ಬೋದು ಅಥವಾ ಊರು ಸುತ್ತಮುತ್ತ ಆಗಿರ್ಬೋದು, ಆಮೇಲೆ ಗಟರ್ಗಳಲ್ಲಿ ನೀರು ನಿಲ್ಲದೆ ನೋಡ್ಕೋಬೇಕು. ಯಾಕಂದ್ರೆ ಗಟರ್ಗಳಲ್ಲಿ ಎಷ್ಟು ನೀರು ನಿಂತ್ಕೋತದೆ ಅಷ್ಟು ನಾವು ಈ ಆನೆಕಲ್ಲು ರೋಗ ಹರಡಲಿಕ್ಕೆ ಕಾರಣ ಆಗಿರುವಂಥ ಮೊಸ್ಕಿಟೋಗೆ ನಾವು ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿಕ್ಕೆ ಒಂದು ಆದ್ಯತೆ ನೀಡಿದಂಗೆ ಆಗ್ತದೆ. ಜೊತೆಗೆ ಊರು ಸುತ್ತಮುತ್ತ ಏನಾದರೂ ಈಗ ಎಸ್ಪೆಷಲಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಏನಾದರೂ ಕೆನಲ್ಸ್ಗಳು ಬ್ಲಾಕ್ ಆಗಿದ್ದು ಅಂತೇಳಿ ಅಂತಾರೆ, ಅವುಗಳನ್ನು ಕ್ಲೀನ್ ಮಾಡಿಸೋ ಇಂಜಿನಿಯರಿಂಗ್ ಕೆಲಸಗಳನ್ನು ಮಾಡಿಸೋದ್ರ ಮೂಲಕ ಇದು ಮಾಡಬಹುದು. ಇನ್ನು ಜೊತೆಗೆ ಊರು ಸುತ್ತಮುತ್ತ ಅಕಸ್ಮಾತ್ ಕೆರೆ ಕಟ್ಟಿ ಬಾವಿಗಳು ಅಥವಾ ಊರೊಳಗಿನ ಬಾವಿಗಳು ಈ ಥರದ್ದು ಸುಮಾರು 6 ತಿಂಗಳಿಗಿಂತ ಹೆಚ್ಚು ನೀರು ಏನಾದರೂ ನಿಲ್ತಿತ್ತು ಅಂತಂದರೆ ನಮ್ಮ ಇಲಾಖೆಯಿಂದ ಗಪ್ಪಿ ಮತ್ತು ಗಂಬೂಸಿಯಾ ಅಂಥೇಳಿ ಎರಡು ಮೀನು ಮರಿಗಳದು. ಈ ಮೀನು ಮರಿಗಳು ಸೊಳ್ಳೆಗಳ ಲಾರ್ವಾಗಳನ್ನು ತಿನ್ನೋದ್ರಿಂದ ಸೊ ಅವುಗಳ ಒಂದು ಮಾಹಿತಿಯನ್ನು ಈಗಾಗಲೇ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಕಡೆಯಿಂದ ತೆಗೆದುಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಮೇಜರ್ ಪ್ಲೇಸಸ್ಗಳಿದ್ದಾವೆ ಸೊ ಅಂತಲ್ಲಿ ಮೀನು ಬಿಡುವ ಕಾರ್ಯವನ್ನು ಕೂಡ ಸೊ ನಾವು ಮಾಡ್ತಾ ಇದ್ದೀವಿ. ಇನ್ನು ಎಲ್ಲಿ ಪ್ರಕರಣಗಳು ಹೆಚ್ಚಿ ಕಾಣ್ತವೆ ಸೊ ಅಂಥ ಪ್ರದೇಶದಲ್ಲಿ ಫಾಗಿಂಗ್ ಮಾಡಿಸುವಂಥದ್ದು ಅದು ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ. ಅವರು ಅಂಥ ಪ್ರದೇಶಗಳಲ್ಲಿ ಫಾಗಿಂಗ್ ಚಟುವಟಿಕೆಗಳನ್ನು ಮಾಡ್ತಾರೆ. ಇನ್ನು ಎಲ್ಲಿ ಮಲೇರಿಯಾ ಪ್ರಕರಣಗಳು ಸುಮಾರು 3 ವರ್ಷ ಡಾಟಾ ತಗೋತೀವಿ ಸೊ ಎಲ್ಲಿ ಪ್ರಕರಣಗಳು ಕಂಡುಕೊತ್ತವೆ ಸೊ ಅಂತಲ್ಲಿ ನಮ್ಮಲ್ಲಿ ಲ್ಯಾಂಬ್ಡಾ ಸಯಾಲುತ್ರಿನ್ ಅಂತ ಸರ್ಕಾರದಿಂದ ಒಂದು ಕೆಮಿಕಲ್ ಇದೆ ಸೊ ಆ ಕೆಮಿಕಲನ್ನು ನಾವು ಸ್ಪ್ರೇ ಮಾಡ್ತೀವಿ. 6 ತಿಂಗಳಿಗೊಮ್ಮೆ ಅದು ಆಕ್ಟಿವಿಟೀಸನ್ನು ನಾವು ಮಾಡ್ತಾ ಇರ್ತೀವಿ.
1: ಫಾಗಿಂಗ್ ಬೇರೆ, ಇದು ಬೇರೆ ಸರ್?
0: ಇದು ಬೇರೆ. ಫಾಗಿಂಗ್ ಹೊಗೆ ಹಾಗೆ ಇದನ್ನು ಸ್ಪ್ರೇ ಮನೆಯೊಳಗೆ ಸ್ಪ್ರೇ ಮಾಡ್ತೀವಿ. ಇಂಡೋರ್ ರೆಸಿಡುವಲ್ ಸ್ಪ್ರೇ ಅಂತ ಹೇಳ್ತೀವಿ, ಸ್ಪ್ರೇಯನ್ನು ಮಾಡ್ತಾ ಇರ್ತೀವಿ. ಸೊ ಹೀಗೆ ಮಾಡೋದ್ರ ಮೂಲಕ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇವೆಲ್ಲದರ ಜೊತೆಗೆ ಅವರಿಗೆ ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ಸ್ಗಳನ್ನು ನಾವು ಹೇಳ್ತಾ ಇರ್ತೀವಿ. ಏನು ಅಂತಂದ್ರೆ ಮನೆಯಲ್ಲಿ ಬೇವಿನ ಸೊಪ್ಪಿನಿಂದ ಹೊಗೆ ಹಾಕಿ, ಲೋಬಾನ್ಗಳಿಂದ ಹೊಗೆ ಹಾಕಿ, ನಿಮ್ಮ ಮನೆ ಕಿಟಕಿಗಳಿಗೆ ಜಾಲರಿಯನ್ನು ಅಳವಡಿಸ್ಕೊಳ್ಳಿ. ಆಮೇಲೆ ಗರ್ಭಿಣಿ ಸ್ತ್ರೀಯರಿದ್ರು ಅಂತೇಳಿ ಅಂತಂದರೆ ಮನೆಯಲ್ಲಿ ಸೊ ಸೊಳ್ಳೆ ಪರದೆಯನ್ನು ಕಟ್ಕೊಂಡು ಮಲ್ಕೊಳ್ಳಿ, ಮಕ್ಕಳಿದ್ದು ಅಂತಂದರೆ ಸೊಳ್ಳೆ ಪರದೆಯನ್ನು ಕಟ್ಕೊಂಡು ಮಕ್ಕಳಿ. ಸೊ ಈ ಥರನಾದಂಥ ಜಾಗೃತಿಯನ್ನು ನಾವು ಜನರಿಗೆ ನೀಡ್ತಾ ಇದ್ದೀವಿ. ಆಮೇಲೆ ಮಳೆಗಾಲದ ಸಂದರ್ಭದಲ್ಲಿ ಸೊ ಫುಲ್ ಸ್ಲೀವ್ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಇದೆಲ್ಲ ನಿರಂತರವಾಗಿ ನಾವು ಜನರಿಗೆ ಒಂದು ಮಾಹಿತಿ ಶಿಕ್ಷಣ ನೀಡುವುದರ ಮೂಲಕ ಸೊ ಅವರಿಗೆ ಸೊಳ್ಳೆಗಳಿಂದ ರಕ್ಷಿಸಿಕೊಳ್ಳೋಕ್ಕೆ ನಾವು ಜಾಗೃತಿಯನ್ನು ಮೂಡಿಸ್ತಾನೇ ಇರ್ತೀವಿ.
1: ಡಾಕ್ಟರ್ ರೆಡ್ಡಿ ಸರ್, ಈಗ ಇನ್ನೂ 3 ರೋಗಗಳಂದರೆ ಪ್ರಮುಖವಾದದ್ದು ಜಪನೀಸ್ ಎನ್ಸೆಫಲೈಟಿಸ್ ಮತ್ತು ಈ ಕಾಲಾಜರ್, ಕೊನೆಯದು ಲಿಂಫಾಟಿಕ್ ಫೈಲೇರಿಸಿಸ್. ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್, ರೋಗ ಲಕ್ಷಣಗಳು ಏನೇನಿರುತ್ತೆ?
2: ಜಾಪನೀಸ್ ಎನ್ಕೆಫಲೈಟಿಸ್ ಇದು ಒಂದು ಕ್ಯೂಲೆಕ್ಸ್ ಮಾಸ್ಕೆಟೋಯಿಂದ ಬರುವಂಥದ್ದು. ಇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿದೆ. ಇದು ಬೇಸಿಕಲಿ 15 ವರ್ಷದ ಒಳಗಿನ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಸೇಮ್ ಫೀವರು, ಡೇಕು, ಮತ್ತು ನೆಕ್ ಪೇನು ಮತ್ತು ಕನ್ವಲ್ಷನ್ಸು ಅಥವಾ ಅಲ್ಟರ್ಡ್ ಸೆನ್ಸೋರಿಯಂ ಅಂತೀವಿ ಆ ಥರ ಇರುತ್ತೆ. ಇದನ್ನು ಈ ರೋಗಕ್ಕೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ. ಟೆಸ್ಟನ್ನು ಮಾಡಿ ಇದನ್ನು ಸೀರಮ್ ಮತ್ತು CSF ಅನಾಲಿಸಿಸ್ ಮಾಡಿ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಪ್ರಿವೆಂಟ್ ಮಾಡೋಕೆ ಸರ್ಕಾರ ಈಗಾಗಲೇ 5 ವರ್ಷದಿಂದ ವ್ಯಾಕ್ಸಿನನ್ನು ಕೊಡ್ತಾ ಇದೆ, JE ವ್ಯಾಕ್ಸಿನನ್ನು. ಇದನ್ನು 2 ಡೋಸ್ ವ್ಯಾಕ್ಸಿನನ್ನು 0.5 ml ಆಗಿ 9 ತಿಂಗಳು ಮತ್ತು 18 ತಿಂಗಳಲ್ಲಿ ಎಲ್ಲ ಮಕ್ಕಳಿಗೆ ನಾವು ರುಟೀನ್ ಇಮ್ಯುನೈಸೇಷನ್ ಏನು ಮಾಡ್ತೀವಿ ಅದರಲ್ಲಿ ಕೊಡ್ತಾ ಇದ್ದೀವಿ. ಹೀಗಾಗಿ ಪ್ರಕರಣಗಳು ತುಂಬ ಕಡಿಮೆ ಇವೆ.
1: ಇಷ್ಟು ರೋಗಗಳಲ್ಲಿ ಎಷ್ಟು ರೋಗಕ್ಕೆ ವ್ಯಾಕ್ಸಿನ್ ಇದೆ ಸರ್?
2: ಇವಾಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ JE ಒಂದಿದೆ, ಇವಾಗ JE ಒಂದೇ ಇದೆ ಸದ್ಯಕ್ಕೆ. ಡೆಂಗ್ಯೂಗೆ ಇದೆ ಅಂತ ಮಲೇರಿಯಾ ಇನ್ನು ಎಲ್ಲ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ನಲ್ಲಿ ಕ್ಯೂ ಡೆಂಗಾ ಅಂತೇಳಿ ಒಂದು ಡೆಂಗ್ಯೂಗೆ ಬಂದಿದೆ, ಬಟ್ ಸರ್ಕಾರ ಅದನ್ನೆಲ್ಲ ನಮ್ಮ ಅಪ್ರೂವಲ್ ಮಾಡಿಲ್ಲ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆಯದಾಗಿ ಸೊಳ್ಳೆಗಳಿಂದ ಹರಡುವಂತಹ ರೋಗಗಳ ಕುರಿತಾಗಿ ಸಾರ್ವಜನಿಕರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕಂತ ಹೇಳ್ತೀರಾ ಸರ್?

0: ಇದು ನಮ್ಮ ಸೊಳ್ಳೆಗಳಿಂದ ಹರಡೋ ರೋಗವನ್ನ ನಾವು ನಿರ್ಮೂಲನೆ ಮಾಡಬೇಕಂದ್ರೆ ಎರಡನ್ನ ಪಾಲಿಸಬೇಕು. ಒಂದು ಸೋರ್ಸ್ ರಿಡಕ್ಷನ್. ಸೋರ್ಸ್ ರಿಡಕ್ಷನ್ ಅಂದ್ರೆ ಸೊಳ್ಳೆಗಳೇ ಉತ್ಪತ್ತಿ ಆಗದೆ ಹಾಗೆ ನೋಡ್ಕೊಳ್ಳೋದು. ಈಗಾಗಲೇ ಚಾಮರಾಜ್ ಅವರು ಹೇಳಿದರು ಎಲ್ಲೆಲ್ಲಿ ಆಗ್ತವೋ ಅದನ್ನ ನಾವು ಅದು ಹುಟ್ಟಲಾರ್ದಂಗೆ ನೋಡೋದು ಸೊಳ್ಳೆಯನ್ನ. ಅಥವಾ ಇನ್ನೊಂದು ಸೆಲ್ಫ್ ಪ್ರೊಟೆಕ್ಷನ್. ಸೆಲ್ಫ್ ಪ್ರೊಟೆಕ್ಷನ್ ಅಂದ್ರೆ ನಾವು ಸೊಳ್ಳೆಗಳಿಂದ ಕಚ್ಚಲಾರ್ದಂಗೆ ನೋಡೋದು. ಏನಿಗೆ ಈಗಾಗಲೇ ಹೇಳಿದರು ನಾವು ಫುಲ್ ಸ್ಲೀವ್ಸ್ ಹಾಕೋದು, ಮತ್ತೆ ತಿಳಿ ಬಟ್ಟೆಗಳನ್ನು ಹಾಕೋದು, ಮತ್ತು ರಾತ್ರಿ ಮಲಗುವಾಗ ಅಥವಾ ಡೇ ಬೈಟರ್ ಇದ್ದರೆ ಸ್ಕೂಲು ಕಾಲೇಜಸ್ಸು ಅಥವಾ ಆಫೀಸ್ನಲ್ಲಿ ಮಸ್ಕಿಟೋ ರಿಪೆಲೆಂಟ್ಸ್ ಅಥವಾ ಕ್ವಾಯಿಲ್ಸನ್ನು ಇಡೋದ್ರಿಂದ ಮುಖಾಂತರ ರಾತ್ರಿಯಲ್ಲಿ ಸೊಳ್ಳೆ ಪರದೆಗಳನ್ನು ಹಾಕೊಂಡು ನಾವು ಸೊಳ್ಳೆ ಕಚ್ಚೋದ್ರಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಬೇಕು. ಈ ಎರಡು ವಿಧಾನದಿಂದ ನಾವು ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ನಾವು ನಿಯಂತ್ರಣ ಮಾಡಲು ಸಾಧ್ಯ ಇದೆ.
1: ಚಾಮರಾಜ್ ಸರ್, ಕೊನೆಯದಾಗಿ ತಾವು ಈಗ ಸರ್ ಒಂದ್ ಮಾತು ಹೇಳಿದ್ರೆ ಡೇ ಬೈಟರ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಡೇ ಬೈಟರ್ಗಳು ಯಾವ್ಯಾವು, ನೈಟ್ ಬೈಟರ್ಗಳು ಯಾವ್ಯಾವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್.
2: ಸೊಳ್ಳೆ ಒಂದು ತುಂಬಾ ಇಂಟೆಲಿಜೆಂಟ್ ಆದಂತ ಒಂದು ಕ್ರಿಯೇಚರ್ ಅಂತ ಹೇಳ್ಬೋದು ದೇವರನ್ನ ಸೃಷ್ಟಿ. ಸೊ ರೌಂಡ್ ದಿ ಕ್ಲಾಕ್ 24 ಗಂಟೆಗಳ ಕಾಕ್ ಒಂದೊಂದು ಸೊಳ್ಳೆಗಳು ಈ ರಕ್ತವನ್ನು ಇರುವಂತ ಒಂದು ಪೀರಿಯಡ್ ಅನ್ನು ಹಂಚ್ಕೊಂಡು ಬಿಟ್ಟಿದ್ದಾರೆ. ಸೊ ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆಯವರೆಗೂ ಈಡೀಸ್ ಮಾಸ್ಕಿಟೋ ಡೇ ಬೈಟರ್ ಇದು. ಡೆಂಗ್ಯೂ ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂತ ಡೆಂಗ್ಯೂ ಚಿಕನ್ ಗುಣ್ಯ ಜೀಕ ಹರಡಲಿಕ್ಕೆ ಕಾರಣ ಇರುತ್ತೆ ಸೊಳ್ಳೆ. ಅದರ ನಂತರ ಸಾಯಂಕಾಲ 7:30 ಮಧ್ಯರಾತ್ರಿ 2 ಗಂಟೆವರೆಗೂ 2:30 ಆನೆಕಾಲು ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತ ಮತ್ತು ಜೆಇಯನ್ನು ಹರಡಲಿಕ್ಕೆ ಕಾರಣ ಆಗಿರುವಂತ ಕ್ಯೂಲೆಕ್ಸ್ ಮಾಸ್ಕಿಟೋಗಳು ರಕ್ತವನ್ನು ಹೀರುವಂತ ಊಟ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಆಮೇಲೆ ಮಧ್ಯರಾತ್ರಿ 2 ಗಂಟೆಯಿಂದ ಅಥವಾ ರೌಂಡ್ ದಿ ಕ್ಲಾಕ್ ಅಂತ ಹೇಳಕ್ಕಾಗಲ್ಲ, ಅದರ ನಂತರ ಬೆಳಗಿನ ಜಾವ 4:30-5 ಗಂಟೆವರೆಗೂ ಈ ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತ ಈ ಅನಾಫಿಲಿಸ್ ಸೊಳ್ಳೆ ರಕ್ತ ಇರುವಂತ ಕೆಲಸ. ಹೀಗೆ ರೌಂಡ್ ದಿ ಕ್ಲಾಕ್ ಅಂದ್ರೆ 24 ಗಂಟೆಗಳ ಕಾಲ ಈ ಸೊಳ್ಳೆಗಳು ಮನುಷ್ಯನ ರಕ್ತವನ್ನು ಹೀರ್ಲಿಕ್ಕೆ ತಮ್ಮ ತಮ್ಮ ಒಂದು ಶೆಡ್ಯೂಲ್ಸ್ ಅನ್ನ ಬೈ ನೇಚರ್ ಡಿವೈಡ್ ಮಾಡ್ಕೊಂಡ್ಬಿಟ್ಟು. ಸೊ ಹೀಗಾಗಿ ಈಡೀಸ್ ಮಾಸ್ಕಿಟೋ ಡೇ ಬೈಡರ್ ಅಂತ ಹೇಳ್ತೀವಿ. ಆಮೇಲೆ ಮೈ ಮೇಲೆ ಇದಕ್ಕೆ ಕಪ್ಪು ಮತ್ತು ಬಿಳುಪು ಚುಕ್ಕೆಗಳು ಇರೋ ಕಾರಣಕ್ಕಾಗಿ ಇದಕ್ಕೆ ಟೈಗರ್ ಮಾಸ್ಕಿಟೋ ಅಂತಾನು ಹೇಳ್ತೀವಿ. ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ SR ಆಕ್ಟಿವಿಟೀಸ್, ಸೋರ್ಸ್ ರಿಡಕ್ಷನ್ ಆಕ್ಟಿವಿಟೀಸ್ ನಾವು ತುಂಬಾ ವ್ಯಾಪಕವಾಗಿ ಮಾಡಬೇಕಾಗ್ತದೆ.
1: ತುಂಬಾ ಧನ್ಯವಾದಗಳು ಸರ್. ಕೇಳೋಗರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಇವತ್ತು ಪ್ರತಿ ವರ್ಷ August 20 ವಿಶ್ವ ಸೊಳ್ಳೆ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಕುರಿತಾಗಿ ಸೊಳ್ಳೆಯಿಂದ ಹರಡುವಂತಹ ಪ್ರಮುಖ ರೋಗಗಳು ಯಾವ್ಯಾವು, ಅದರ ಪ್ರಮುಖ ರೋಗ ಲಕ್ಷಣಗಳೇನು, ಮತ್ತು ಮುಂಜಾಗ್ರತಾ ಕ್ರಮಗಳು ಏನೇನು ತಗೋಬೇಕು, ಮತ್ತೆ ಸೊಳ್ಳೆಗಳಲ್ಲಿ ಯಾವ ರೀತಿ ವಿಧಗಳಿದೆ, ಮತ್ತೆ ಅವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ನಾವು ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಂಡ್ವಿ. ಆಗ್ಲೇ ಇಬ್ಬರು ಅತಿಥಿಗಳು ಹೇಳಿದಾಗೆ ಸೊಳ್ಳೆಗಳು ತಮ್ಮದೇ ಆದ ಶೆಡ್ಯೂಲ್ ಅನ್ನು ಹಾಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರುತ್ತವೆ. ಹೀಗಾಗಿ ನಮ್ಮ ಪ್ರಯತ್ನ ಕೂಡ ನಿರಂತರವಾಗಿರಬೇಕು ಅವುಗಳಿಂದ ಮುಕ್ತರಾಗಿ ಆರೋಗ್ಯವಾಗಿ ಆರೋಗ್ಯ ಭಾರತ ಸೃಷ್ಟಿ ಮಾಡಲಿಕ್ಕೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತಹ ಕಲಬುರಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂತಹ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ಇನ್ನೋರ್ವ ಅತಿಥಿಗಳು ಇಲಾಖೆಯ ಕೀಟಶಾಸ್ತ್ರಜ್ಞರಾದಂತಹ ಚಾಮರಾಜ್ ದೊಡ್ಡಮನಿ ಅವರು ಕೂಡ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ರು. ನಿಮಗೂ ಕೂಡ ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್.
1: ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ.
3: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
5: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ

0: ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂಥ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
1: ಸರ್ ನಮಸ್ತೆ ಸರ್.
0: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
1: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೆ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಬಿತ್ತನೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾದ್ರು ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡ 100ರಲ್ಲಿ 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ, ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗ್ಬೇಕು ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ ಅಂದ್ರೆ, ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಮಧ್ಯಂತರ ಅವಧಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು, ಇಲ್ಲ ಮಳೆನೇ ಆಗದೆ ಇರ್ಬೋದು, ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ, ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ, ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಿ ಆದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗ್ಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ

0: ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ. ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತ ಇರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ.
0: ಹಂಚಿಕೊಳ್ತವೆ
1: ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್, ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ. ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಸೂರೆನ್ಸ್ ಕಂಪನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೆ, ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ. CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಫ್ರೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ. ಎಲ್ಲಾ ರೈತರದ್ದು ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರ್ಯಾರು ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೆ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವು ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
4: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.
5: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ಧ, ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ ಮತ್ತು ಎಫ್

0: ಎಚ್ ಹಾಕಿ ವಿಶ್ವಕಪ್. ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿಂದು ತಮಿಳುನಾಡಿನ ಚೆನ್ನೈ ಬಳಿಯ ಕೋವಲಂನಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ನಡೆಯುತ್ತಿದೆ. ಕೇಂದ್ರ ಮತ್ತು ದಕ್ಷಿಣ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ಸಮನ್ವಯದ ಅಗತ್ಯವಿರುವ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆಗಳಾಗಲಿವೆ. ದಕ್ಷಿಣ ವಲಯ ಮಂಡಳಿಯು ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣವನ್ನು ಒಳಗೊಂಡಿದೆ. ಜೊತೆಗೆ ಪುದುಚೇರಿ, ಅಂಡಮಾನ್, ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಕೇರಳ ಮುಖ್ಯಮಂತ್ರಿ ಸತೀಶನ್, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಪುದುಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪದ ಆಡಳಿತಗಾರರು ಸಹ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಜನಕೇಂದ್ರಿತ ಮತ್ತು ಮಾನವೀಯತೆ ಮೊದಲು ಎಂಬ ಮನೋಭಾವದೊಂದಿಗೆ ಮಾರ್ಗದರ್ಶಿಸಲ್ಪಡಲು ಬದ್ದವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ಇಂಗ್ಲಿಷ್ ದಿನಪತ್ರಿಕೆಯೊಂದರಲ್ಲಿ ಬರೆದ ತಮ್ಮ ಲೇಖನವನ್ನು ಹಂಚಿಕೊಂಡ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ಮಿಷನ್ ಲೈಫ್ ತತ್ವಗಳ ಆಧಾರದ ಮೇಲೆ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವತ್ತ ಗಮನಹರಿಸಿದೆ. ಜೊತೆಗೆ ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ಸಾಂಪ್ರದಾಯಿಕ ಜ್ಞಾನದಲ್ಲಿ ಬೇರೂರಿರುವ ಜನಕೇಂದ್ರಿತ ಹವಾಮಾನ ಹೊಂದಾಣಿಕೆಯತ್ತ ಗಮನಹರಿಸಿದೆ ಎಂದು ಹೇಳಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಭೂಮಿಯನ್ನು ಸಾಮೂಹಿಕ ಬೆಳವಣಿಗೆ, ಸ್ಥಿತಿಸ್ಥಾಪಕ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜ್ಞಾನ ಹಂಚಿಕೆಯ ಕೇಂದ್ರದಲ್ಲಿ ಇರಿಸುವ ಭವಿಷ್ಯದತ್ತ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯುಎನ್ಎಸ್ಸಿಯ ರಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಬೇಕು, ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಒದಗಿಸಬೇಕು. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸುಧಾರಣೆಗಳನ್ನು ಕೈಗೊಳ್ಳಬೇಕೆಂದು ಭಾರತ ಹೇಳಿದೆ. ಕಾರ್ಯವಿಧಾನಗಳ ಕುರಿತಾದ ಯುಎನ್ಎಸ್ಸಿ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಉಸ್ತುವಾರಿ ಯೋಜನಾ ಪಟೇಲ್, ಸುಧಾರಣೆಯ ಅಗತ್ಯವು ಹಿಂದೆಂದಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿದೆ. 1945ರಿಂದ ವಿಶ್ವಸಂಸ್ಥೆಯ ಸದಸ್ಯತ್ವ ಗಮನಾರ್ಹವಾಗಿ ಹೆಚ್ಚಾಗಿದ್ದು, ಹಿಂದಿನ ವಾಸ್ತವಗಳಿಂದ ಭದ್ರತಾ ಮಂಡಳಿಯು ರೂಪುಗೊಳ್ಳುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದರು. ಜಾಗತಿಕ ದಕ್ಷಿಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯದೊಂದಿಗೆ ಶಾಶ್ವತ ಮತ್ತು ಶಾಶ್ವತವಲ್ಲದ ಸದಸ್ಯತ್ವ ಎರಡರಲ್ಲೂ ವಿಸ್ತರಣೆಯ ಬೇಡಿಕೆಯನ್ನು ಭಾರತ ಪುನರುಚ್ಚರಿಸಿತು. ಸ್ಪಷ್ಟ ಮೈಲುಗಲ್ಲುಗಳು ಮತ್ತು ಗಡುವುಗಳೊಂದಿಗೆ ಪಠ್ಯ ಆಧಾರಿತ ಮಾತುಕತೆಗಳ ಮೂಲಕ ಸುಧಾರಣೆಗಳನ್ನು ಅನುಸರಿಸಬೇಕು ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿಂದು ಭಾರತ ಮತ್ತು ಜಪಾನ್ ರಕ್ಷಣಾ ಸಚಿವರ ದ್ವಿಪಕ್ಷೀಯ ಸಭೆ ಪ್ರಗತಿಯಲ್ಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜಿಮುಯ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನಹರಿಸುವ ನಿರೀಕ್ಷೆ ಇದೆ. ಜೊತೆಗೆ ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರ ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವ ನೀಡಲಾಗುತ್ತದೆ. ಮೇಕ್ ಇನ್ ಇಂಡಿಯಾ ಚೌಕಟ್ಟಿನಡಿಯಲ್ಲಿ ಕಡಲ ಭದ್ರತಾ ಸಹಕಾರ ಮತ್ತು ನಿಕಟ ರಕ್ಷಣಾ ಸಾಧನಗಳು ಹಾಗೂ ತಂತ್ರಜ್ಞಾನದ ಸಹಯೋಗದ ಕುರಿತು ಉಭಯ ಸಚಿವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ಪಶ್ಚಿಮ ಬಂಗಾಳಕ್ಕೆ ತೆರಳಲಿದ್ದಾರೆ. ಅವರು ಆಡಳಿತಾತ್ಮಕ ಸಭೆಗಳು ಸೇರಿದಂತೆ ಉತ್ತರ ಬಂಗಾಳದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಗಡಿ ಭದ್ರತೆಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಸಹ ಅವರು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಸಿಲಿಗುರಿಯ ಕವಾಖಾಲಿಯಲ್ಲಿ ಹೊಸ ಅಪರಾಧ ಕಾನೂನುಗಳ ಕುರಿತು 5 ದಿನಗಳ ವಿಶೇಷ ನ್ಯಾಯ ಸಂಹಿತೆ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಲ್ಲಿ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಬೆಳಗ್ಗೆಯಲ್ಲಿರುವ ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ ಸಭೆಯ ನಾಲ್ಕನೇ ಸುತ್ತಿನಲ್ಲಿ ಭಾಗವಹಿಸಲು ಭಾರತದ ಸಚಿವರು ಸಿಂಗಾಪುರಕ್ಕೆ ಭೇಟಿ ನೀಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಿಂಗಾಪುರದಲ್ಲಿ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರನ್ನು ಭೇಟಿಯಾದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರಾಜ್ಯ ಸಚಿವ ನಿತಿನ್ ಪ್ರಸಾದ್ ಕೂಡ ಸಭೆಯಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಮಾರ್ಗಸೂಚಿಯನ್ನು ಅನುಷ್ಠಾನಗೊಳಿಸುವಲ್ಲಿನ ಪ್ರಗತಿಯನ್ನು ನಾಯಕರು ಪರಿಶೀಲಿಸಿದರು. ಜೊತೆಗೆ ಆರ್ಥಿಕ ಸಹಕಾರ, ಡಿಜಿಟಲೀಕರಣ, ಸಂಪರ್ಕ, ಕೌಶಲ್ಯಾಭಿವೃದ್ದಿ ಮತ್ತು ಸುಸ್ಥಿರತೆ ಸೇರಿದಂತೆ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದರು ಎಂದು ಹಣಕಾಸು ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಹೊಸ ಆರ್ಥಿಕ ಯುದ್ದವನ್ನು ಘೋಷಿಸಿದ್ದಾರೆ. ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿನ ಪೋಸ್ಟ್ನಲ್ಲಿ ಅವರು ಇರಾನ್ಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹಲವಾರು ಅವಕಾಶಗಳನ್ನು ನೀಡಲಾಯಿತು, ಆದರೆ ಇರಾನ್ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು, ಹೀಗಾಗಿ ವಾಷಿಂಗ್ಟನ್ ಈಗ ಟೆಹರಾನ್ ವಿರುದ್ದ ಅಭೂತಪೂರ್ವ ಆರ್ಥಿಕ ಯುದ್ದ ಪ್ರಾರಂಭಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಟೆಹರಾನ್ಗೆ ಸಹಾಯ ಮಾಡುವ ಯಾವುದೇ ದೇಶಕ್ಕೆ ಆರ್ಥಿಕ ಶಿಕ್ಷೆ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಭಾರತವು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಔಷಧಿಗಳು ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ತಲುಪಿಸಿದೆ. ಇದರೊಂದಿಗೆ ಭಾರತ ಆಫ್ಘಾನಿಸ್ತಾನದ ಜನರೊಂದಿಗಿನ ತನ್ನ ದೀರ್ಘಕಾಲದ ಆರೋಗ್ಯ ಪಾಲುದಾರಿಕೆಯನ್ನು ಪುನರುಚ್ಚರಿಸಿದೆ. ಈ ನೆರವು ಆಫ್ಘಾನಿಸ್ತಾನದ ಸ್ನೇಹಪರ ಜನರ ಆರೋಗ್ಯ ಅಗತ್ಯಗಳನ್ನು ಬೆಂಬಲಿಸುವ ಭಾರತದ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ವೈದ್ಯಕೀಯ ಸರಬರಾಜುಗಳು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಉಕ್ರೇನ್ನ ರಾಜಧಾನಿ ಕೈವ್ ಮೇಲೆ ರಷ್ಯಾ ರಾತ್ರಿಯಿಡೀ ಕ್ಷಿಪಣಿ ದಾಳಿ ನಡೆಸಿದ್ದು ಕನಿಷ್ಠ 6 ಜನರು ಮೃತಪಟ್ಟಿದ್ದು 33 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ ತುರ್ತು ಸೇವೆಯ ಪ್ರಕಾರ 3 ಜಿಲ್ಲೆಗಳಾದ್ಯಂತ 12 ಸ್ಥಳಗಳ ಮೇಲೆ ದಾಳಿಗಳು ನಡೆದಿದ್ದು ವಸತಿ ಕಟ್ಟಡಗಳು, ವೈದ್ಯಕೀಯ ಸೌಲಭ್ಯ ಮತ್ತು ಶಿಕ್ಷಣ ಸಂಸ್ಥೆಗೆ ಹಾನಿಯಾಗಿದೆ. ಸೋಲೋಮಿಯನ್ಸ್ಕಿ ಜಿಲ್ಲೆಯಲ್ಲಿ 9 ಅಂತಸ್ತಿನ ವಸತಿ ಕಟ್ಟಡದ ಮೇಲಿನ 2 ಮಹಡಿಗಳು ನಾಶವಾಗಿವೆ. ತುರ್ತು ಸಿಬ್ಬಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಿದರು. ಕೈವ್ ಮೇಲೆ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನು ತೀವ್ರಗೊಳಿಸುತ್ತಿರುವುದರಿಂದ ಉಕ್ರೇನ್ ಸೀಮಿತ ವಾಯು ರಕ್ಷಣಾ ಸಾಮರ್ಥ್ಯಗಳ ಮೇಲೆ ಒತ್ತಡ ತೀವ್ರಗೊಂಡಿದೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರು ಇಂದು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಕ್ಕೆ ಮಾಜಿ ಪ್ರಧಾನಿ ನೀಡಿದ ಸೇವೆ ಮತ್ತು ಸಾರ್ವಜನಿಕ ಜೀವನಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸುವುದಾಗಿ ಹೇಳಿದ್ದಾರೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅವರಿಗೆ ಗೌರವ ಸಲ್ಲಿಸಿದರು. ರಾಜೀವ್ ಗಾಂಧಿ ಅಕ್ಟೋಬರ್ 1984ರಿಂದ ಡಿಸೆಂಬರ್ 1989ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಹಾಕಿಯಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸಿಲ್ಫಿನಲ್ಲಿ ವ್ಯಾಗನರ್ ಕ್ರೀಡಾಂಗಣದಲ್ಲಿ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿವೆ. ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30ಕ್ಕೆ ಆರಂಭವಾಗಲಿದೆ. ಪಂದ್ಯದಲ್ಲಿ ಗೆಲುವು ಮತ್ತು ಡ್ರಾ ಸಾಧಿಸಿದರೆ ಭಾರತ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುತ್ತದೆ. ಮಂಗಳವಾರ ದಕ್ಷಿಣ ಆಫ್ರಿಕಾ ವಿರುದ್ದ ದಾಖಲೆಯ 6-1 ಅಂತರದ ಗೆಲುವಿನ ನಂತರ ಭಾರತೀಯ ವನಿತೆಯರ ತಂಡದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಈ ಗೆಲುವು ಭಾರತದ ಹಿಂದಿನ ಅತಿದೊಡ್ಡ ವಿಶ್ವಕಪ್ ಗೆಲುವಾದ 1974ರ ಉದ್ಘಾಟನಾ ಆವೃತ್ತಿಯಲ್ಲಿ ಸ್ಪೇನ್ ವಿರುದ್ದ 4-1 ಅಂತರದ ಜಯವನ್ನು ಸಹ ಮೀರಿಸಿದೆ. ಈ ಗೆಲುವಿನೊಂದಿಗೆ ಭಾರತ 2 ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಪೂಲ್ ಡಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ. ಈ ನಡುವೆ ಚೀನಾ ವಿರುದ್ದ 4-2 ಅಂತರದ ಸೋಲು ಕಂಡಿರುವ ಇಂಗ್ಲೆಂಡ್ ತಂಡಕ್ಕೂ ಇಂದಿನ ಪಂದ್ಯವನ್ನು ಗೆಲ್ಲುವುದು ಅತಿ ಮುಖ್ಯವಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ದ, ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್ ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಚಿತ್ರಗೀತೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅನುರಾಧ ಭಟ್ ಮತ್ತು ಚೇತನ್ ಹಾಡಿರುವ ಬಿಂದಾಸ್ ಗೋಗ್ಲಿ ಚಿತ್ರದ ಹಾಡು. ಸಾಹಿತ್ಯ ರಂಗನಾಥ್, ಸಂಗೀತ ವಿನು ಮನಸ್ಸು,

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೇ ಸಂಧಿಯ ಕೆಲ ಪದ್ಯಗಳ ವಾಚನ

ಧರ್ಮರಾಜನ ಯಜ್ಞಾಶ್ವವನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇರತಕ್ಕಂತಹ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಕೂಡ ಚಂದ್ರಹಾಸನನ್ನು ಪ್ರೀತಿಯಿಂದ ಒಲಿಸ್ಕೊಂಡು ಅವನನ್ನು ಕೂಡ ಜೊತೆಗೆ ಕರೆದುಕೊಂಡು ಬಿಟ್ಟು ಬರ್ತಾ ಇದ್ದಾರೆ. ಜೊತೆಗೆ ಬಗದಾಲಭ್ಯ ಅನ್ನುವಂತಹ ಋಷಿ ಆ ಸಮುದ್ರದ ಮಧ್ಯದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನನ್ನು ಕಂಡುಬಿಟ್ಟು ಅವನನ್ನು ಕೂಡ ಸೇರಿಸ್ಕೊಂಡು ಬಿಟ್ಟು ಇಬ್ಬರೂ ಕೂಡ ಸಿಂಧು ದೇಶದ ಮೂಲಕವಾಗಿ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಈ ಸಂಧಿಯ ಕಥಾಭಾಗ.

ಹಿರಿಮೇಜಯ, ನಾರದರು ಅರ್ಜುನನಿಗೆ ಹೇಳಿದಂತಹ ಚಂದ್ರಹಾಸ ಕಥೆಯನ್ನು ಕೇಳಿದೆಯಲ್ಲ, ಅರ್ಜುನ ತುಂಬ ಸಂತೋಷಗೊಂಡಿದ್ದಾನೆ. ಚಂದ್ರಹಾಸನ ಕಥೆಯನ್ನು ಕೇಳಿಬಿಟ್ಟು ಸಂತೋಷದಿಂದ ಅವನನ್ನು ಕಾಣೋದಕ್ಕೋಸ್ಕರ ಬರ್ತಾ ಇದ್ದಾನೆ ಕುಂತಳ ನಗರಕ್ಕೆ. ಜೊತೆಯಲ್ಲಿ ಬರ್ತಾ ಇರತಕ್ಕಂತಹ ಸೈನ್ಯದ ಪದಹತಿಗೆ ಧೂಳು ಹೇಳ್ತಾ ಇದೆಯಂತೆ. ಆ ಧೂಳು ಆ ದೇವಲೋಕವನ್ನು ಕೂಡ ಮುತ್ಕೊಂಡ್ಬಿಟ್ಟಿದೆ ಎನ್ನುವಂತಹ ರೀತಿಯಲ್ಲಿ ಗಗನಕ್ಕೆ ಮುಟ್ಟಿದೆಯಂತೆ. ಏನು ಈ ಒಂದು ಭೂಮಿ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಹೀಗೆ ಅವರು ಬರ್ತಾ ಇದ್ದಾರೆ.

ಹೀಗೆ ಅರ್ಜುನನ ಸೈನ್ಯ ಬರ್ತಾ ಇದೆ. ಮುಂದೆ ಬಂದಿರತಕ್ಕಂತಹ ಯಜ್ಞ ಅಶ್ವ ಆ ನಗರದ ಹೊರವಲಯದಲ್ಲಿ ಇರ್ತಕ್ಕಂತಹ ಉಪವನದಲ್ಲಿ ಓಡಾಡ್ತಾ ಇದೆಯಂತೆ. ಅದನ್ನ ಕಂಡಂತಹ ಪುರಜನರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿರ್ತಕ್ಕಂತಹ ಅಶ್ವವಲ್ಲ, ಇದು ಇಂದ್ರನ ಉಚ್ಚೈಶ್ರವಸ್ಸಿನಂತೆ ಕಾಣ್ತಾ ಇದೆ, ಇದು ದೇವಲೋಕದಿಂದ ಬಂದಿರತಕ್ಕಂತಹ ಕುದುರೆಯಂತೆ ಕಾಣ್ತಾ ಇದೆ ಅಂತ ಹೇಳಿ ಹೋಗಿ ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಪದ್ಮಾಕ್ಷ ಮಕರಧ್ವಜ ಇಬ್ಬರೂ ಕೂಡ ಬಂದುಬಿಟ್ಟು ಅದರ ಹಣೆ ಪಟ್ಟಿಯನ್ನು ಓದ್ತಾ ಇದ್ದಾರೆ. ಅದರಲ್ಲಿ ಬರೆದಿದೆಯಂತೆ, ಇದು ಧರ್ಮರಾಜನ ಯಜ್ಞಾಶ್ವ, ಇದನ್ನು ಕಟ್ಟಿದವರು ಯುದ್ಧವನ್ನು ಮಾಡಬೇಕು, ಇಲ್ಲದೇ ಇದ್ದ ಪಕ್ಷದಲ್ಲಿ ಧರ್ಮರಾಜನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅನ್ನುವಂತಹ ಲಿಪಿಯನ್ನು ಓದಿದರು. ಕುದುರೆಯನ್ನು ಹಿಡಿದರು, ಕಟ್ಟುಬಿಟ್ಟು ಬಂದು ತನ್ನ ತಂದೆಯಾಗಿರ್ತಕ್ಕಂತಹ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾರೆ.

ಜನ ಕುದುರೆ ನಮ್ಮ ರಾಜ್ಯಕ್ಕೆ ಬಂದಿದೆ, ಅದನ್ನು ನಾವು ಕಟ್ಟಿದ್ದೇವೆ. ಇನ್ನು ಆ ಪಾರ್ಥನೊಡನೆ ಯುದ್ಧವನ್ನು ಮಾಡಬೇಕಾದಂತಹ ಪ್ರಸಂಗ ಬಂದಿದೆ, ಅವರನ್ನು ನಾವು ಬಿಲ್ಲು ಬಾಣಗಳಿಂದ ಮಾತನಾಡಿಸಬೇಕಾಗಿದೆ ಎಂದಾಗ ಚಂದ್ರಹಾಸ ಸಂತೋಷದಿಂದ ಆ ಮಕ್ಕಳನ್ನು ತಬ್ಬಿಕೊಂಡು ತನ್ನ ಮಾತನ್ನು ಹೇಳ್ತಾ ಇದ್ದಾನೆ. ಕೃಷ್ಣನ ದರ್ಶನ ಆಗ್ತಾ ಇದೆ ಎನ್ನುವಂತಹ ಸಂತೋಷದಿಂದ ಅವನು ಹೇಳ್ತಾ ಇದ್ದಾನೆ,

ಚಂದ್ರ ಹಸ ಹೇಳ್ತಾ ಇದ್ದಾನೆ, ಮಕ್ಕಳೇ ಏನು ಆಶ್ಚರ್ಯ ಇದು, ನಾನು ಬಾಲ್ಯದಿಂದಲೂ ಕೂಡ ಆ ಕೃಷ್ಣನ ದರ್ಶನವನ್ನು ಮಾಡಬೇಕು, ಆ ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿಂದಲೂ ಕೂಡ ನಾನು ತಪಸ್ಸನ್ನು ಮಾಡ್ತಾ ಬರ್ತಾ ಇದ್ದೇನೆ. ಯಾವಾಗಲೂ ಕೂಡ ಆ ವಿಷ್ಣು ಸಾಲಿಗ್ರಾಮವನ್ನು ನನ್ನ ಬಳಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಬದುಕಿದ್ದೇನೆ. ಈಗ ಅಂಥ ಸಂದರ್ಭ ಒದಗಿ ಬಂದಿದೆ, ಆ ಕೃಷ್ಣನ ದರ್ಶನ ಭಾಗ್ಯ ನನಗೆ ಲಭಿಸ್ತಾ ಇದೆ, ಅಷ್ಟು ಸಾಕು, ಇನ್ನೇನು ಬೇಕು? ಈ ಯುದ್ಧದ ಅಶ್ವವನ್ನು ಕಟ್ಟಿದ್ರಿಂದ ಏನು ಫಲ? ಕೃಷ್ಣನ ದರ್ಶನ ಇದ್ದ ಮೇಲೆ ಅದರ ಗೊಡವೆ ನಮಗೆ ಬೇಡ, ಪಾಪ ಪುಣ್ಯಗಳ ಒಂದು ವಿಚಾರವೂ ಕೂಡ ನಮಗೆ ಬೇಡ, ಪುರುಷಾರ್ಥ ಇಲ್ಲ ಈ ಕುದುರೆಗಳನ್ನು ಕಟ್ಟೋದ್ರಿಂದ. ಈ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ.

ಚಂದ್ರಹಾಸ ಹೇಳ್ತಾ ಇದ್ದಾನೆ, ಮಕ್ಕಳೇ ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯ ಅಲ್ಲ ಧರ್ಮರಾಜ. ಈ ಲೋಕದಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂತಹ ಧರ್ಮದ ಆಕೃತಿ, ಧರ್ಮ ಬೇರೆ ಅಲ್ಲ, ಧರ್ಮರಾಜ ಬೇರೆ ಅಲ್ಲ ಅಂಥೇಳಿ ಅವನ ಕುದುರೆಯನ್ನು ತಡೀತಾರಿಯೇ. ಇನ್ನು ಮೂರು ಪಕ್ಷಗಳು ಉಳಿದಿದೆ, ಒಂದೂವರೆ ತಿಂಗಳು ಉಳಿದಿದೆ. ಈ ಒಂದೂವರೆ ತಿಂಗಳಿನ ನಂತರ ಅವನು ಒಂದು ಯಾಗವನ್ನು ಮಾಡ್ತಾನೆ. ಆ ಯಜ್ಞದ ಕುದುರೆಯನ್ನು ತಡೆದುಬಿಟ್ಟು ಯಜ್ಞಕ್ಕೆ ನಾವು ತೊಂದರೆಯನ್ನು ಉಂಟು ಮಾಡಬಹುದೇ ಅಂಥೇಳಿ ಹೇಳ್ತಾ, ಅಪ್ಪ ನೀವೇ ಹೋಗಿ ಸ್ವತಃ ಖುದ್ದಾಗಿ ಹೋಗಿ ನೀವು ಈ ಕುದುರೆಯನ್ನು ಧರ್ಮರಾಜನಿಗೆ ಒಪ್ಪಿಸಿ, ಇದು ನಮ್ಮ ಪುಣ್ಯದ ಕೆಲಸ, ನಾವು ಯಜ್ಞವನ್ನು ರಕ್ಷಣೆ ಮಾಡಬೇಕು. ಪಾಂಡವರು ತುಂಬ ಕಷ್ಟಪಟ್ಟು ಇಷ್ಟು ದಿವಸ ಈ ಎಲ್ಲ ದೇಶಗಳನ್ನ ಗೆದ್ದು ಈ ಕುದುರೆಯನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ, ಈಗ ನಿಮಗೆ ಆ ಪುಣ್ಯದ ಕೆಲಸ ಬರ್ತಾ ಇದೆ. ಪಾಂಡವರಿಗೆ ಧರ್ಮರಾಜನಿಗೆ ಈ ಕುದುರೆಯನ್ನು ನೀವೇ ಹೋಗಿ ಒಪ್ಪಿಸಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ.

ನಿಮಗೆ ಒಳ್ಳೆಯ ಪುಣ್ಯ ಲಭಿಸುತ್ತೆ ಅಂತ ಹೇಳಿ ಹೇಳ್ತಾ ಆ ವಿವೇಕಿಯಾಗಿರ್ತಕ್ಕಂತಹ ಚಂದ್ರಹಾಸ ಹೇಳ್ತಾ ಇದ್ದಾನೆ. ತಾನು ಸೈನ್ಯ ಸಮೇತನಾಗಿ ಬಂದುಬಿಟ್ಟು ನಗರದ ಹೊರಭಾಗದಲ್ಲಿ ಕೃಷ್ಣನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾನೆ ಚಂದ್ರಹಾಸ.

ಚಂದ್ರಹಾಸ ತನ್ನ ಮಕ್ಕಳಿಗೆ ಹೇಳಿದ್ದಾನೆ, ಈ ಒಂದು ಕುದುರೆಯನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಎಂದಾಗ ಅವರು ಸೈನ್ಯ ಸಮೇತರಾಗಿ ಅದೇ ರೀತಿಯಾಗಿ ಅಲ್ಲಿಂದ ಹೊರಟಿದ್ದಾರೆ. ಅವರು ಹೊರಟ ನಂತರ ಬಂದು ಚಂದ್ರಹಾಸ ನಗರದ ಹೊರಭಾಗದಲ್ಲಿ ಕಾಯ್ತಾ ಇದ್ದಾನಂತೆ. ಆ ಪರಮಾತ್ಮನ ದರ್ಶನವನ್ನು ಮಾಡಬೇಕು, ಆ ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂಥೇಳಿ ಲೋಲುಪನಾಗಿ, ಅಂದರೆ ಎಷ್ಟು ಉತ್ಸಾಹ, ಜನ್ಮದ ಆರಭ್ಯ ಅವನು ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಆ ವಿಷ್ಣು ಸಾಲಿಗ್ರಾಮವನ್ನು ಜೊತೆಯಲ್ಲೇ ಇಟ್ಟುಕೊಂಡು ಬಂದಿರತಕ್ಕಂಥ ಅವನು ಆ ದರ್ಶನವನ್ನು ಮಾಡಬೇಕು, ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂಥೇಳಿ ಉತ್ಸುಕನಾಗಿ ತುಂಬ ಸಂತೋಷದಿಂದ ಬಂದು ಹೊರಭಾಗದಲ್ಲಿ ನಿಂತಿದ್ದಾನೆ. ಸಂದರ್ಭಕ್ಕೆ ಸರಿಯಾಗಿ ಆ ಅರ್ಜುನನ ಸೈನ್ಯ ಬರ್ತಾ ಇದೆಯಂತೆ. ಏನು ಆಶ್ಚರ್ಯ ಇದು, ಅದು ಶರಧಿಯಂತೆ ಕಾಣ್ತಾ ಇದೆ, ಸಮುದ್ರದೋಪಾದಿಯಲ್ಲಿ ಸಮುದ್ರದಂತೆ ಕಾಣ್ತಾ ಇದೆಯಂತೆ ಆ ಸೈನ್ಯ. ಅದನ್ನು ನೋಡಿಬಿಟ್ಟು ಸಂತೋಷಗೊಂಡಿದ್ದಾನೆ ಚಂದ್ರಹಾಸ. ಆ ಸಮಯಕ್ಕೆ ಕೃಷ್ಣ

ಅರ್ಜುನನ ಸೇನೆ ಬರ್ತಾ ಇದೆ, ಸಮುದ್ರದೋಪಾದಿಯಲ್ಲಿ ಕಾಣ್ತಾ ಇದೆಯಂತೆ. ಜೊತೆಗೆ ಇನ್ನೇನು ಯುದ್ಧ ಆರಂಭವಾಗ್ಬಿಡುತ್ತೆ ಎನ್ನುವಂತಹ ರೀತಿಯಲ್ಲಿ ನಡೀತಾ ಇದೆ. ಚಂದ್ರಹಾಸನು ಕೂಡ ಯುದ್ಧಕ್ಕೆ ಸಜ್ಜಾಗಿ ತಾನೂ ಕೂಡ ಸೈನ್ಯ ಸಮೇತನಾಗಿ ಬಂದು ನಿಂತಿದ್ದಾನೆ. ಆಗ ಕೃಷ್ಣ ಅವರೆಲ್ಲರನ್ನೂ ಕೂಡ ನಿಲ್ಲಿಸಿಬಿಟ್ಟು ಬರ್ತಾ ಇದ್ದಾನಂತೆ. ಕೃಷ್ಣ ಹೇಗೆ ಕಾಣ್ತಾ ಇದೆ, ಆ ಒಂದು ಶಂಖ ಚಕ್ರ ಗದೆಯನ್ನು ಧರಿಸಿಬಿಟ್ಟು ಆ ಭಗವಂತನ ಒಂದು ರೂಪವನ್ನು ತೋರಿಸ್ತಾ ಅವನು ಬರ್ತಾ ಇದ್ದಾನೆ. ಬಂದುಬಿಟ್ಟು ಅರ್ಜುನನ ರಥವನ್ನು ತಂದು ಚಂದ್ರಹಾಸನ ಬಂದಿಗೆ ನಿಲ್ಲಿಸಿಕೊಂಡಿದ್ದಾನೆ. ಆ ಭಗವಂತನ ರೂಪವನ್ನು ನೋಡಿಬಿಟ್ಟು ಚಂದ್ರಹಾಸ ತುಂಬ ಸಂತೋಷಗೊಂಡಿದ್ದಾನೆ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಪಾರ್ಥ ಅರ್ಜುನ ನೋಡಿದೆಯೇನಪ್ಪ ಚಂದ್ರಹಾಸನನ್ನು?

ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂತಹ ಪರಮಾತ್ಮ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಪಾರ್ಥ ನೋಡಿದೇನೋ, ವೈಷ್ಣವ ಶಿರೋಮಣಿ ಸಾಮಾನ್ಯನಲ್ಲ, ಎಲ್ಲ ವಿಷ್ಣು ಭಕ್ತರಲ್ಲಿ ಅಗ್ರನಾಗಿರ್ತಕ್ಕಂತಹ, ಅಗ್ರಗಣ್ಯನಾಗಿರ್ತಕ್ಕಂತಹ, ಶಿರೋಪ್ರಾಯನಾಗಿರ್ತಕ್ಕಂತಹ

ಚಂದ್ರಹಾಸನನ್ನ ನೋಡಿದೇನಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಗ ತುಂಬಾ ಸಂತೋಷದಿಂದ ಪಾರ್ಥನು ಕೂಡ ಹೇಳ್ತಾ, ನನ್ನ ಪೂರ್ವ ಜನ್ಮದ ಸುಕೃತ, ಯಾವುದೋ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯದಿಂದ ಇಂತಹ ವೈಷ್ಣವ ಶಿರೋಮಣಿ, ಈ ಭಾಗವತ ಶಿರೋಮಣಿಯ ದರ್ಶನ ನನಗೆ ಆಯಿತು ಅಂತ ಹೇಳಿ ಆ ಪಾರ್ಥನು ಕೂಡ ಅರ್ಜುನ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ, ಅಪ್ಪ ಕೃಷ್ಣ, ಈಗ ನಾನು ಏನು ಮಾಡಲಿ?

ಸಾಮಾನ್ಯನಾಗಿರ್ತಕ್ಕಂತಹವನಲ್ಲ ಈ ಚಂದ್ರಹಾಸ. ಆಗ ತಾನೇ ಹರಿಯ ಪೂಜೆಯನ್ನು ಮಾಡಿ ತುಳಸಿ ಮಾಲೆಯನ್ನು ಧರಿಸಿಬಿಟ್ಟು ಬಂದಿದ್ದಾನಂತೆ. ಸುಂದರವಾಗಿ ಕಾಣ್ತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಜ್ಞಾನವೃದ್ಧ ಆಗಿದ್ದಾನೆ ಈ ಚಂದ್ರಹಾಸ, ತಪೋವೃದ್ಧ ವಯೋವೃದ್ಧನಾಗಿದ್ದಾನೆ. ಇವನೊಡನೆ ಯುದ್ಧವನ್ನು ಮಾಡಿ ಗೆಲ್ಲತಕ್ಕಂಥದ್ದು ಹೇಗೆ, ಆ ವಿಧಾನವನ್ನು ನನಗೆ ಹೇಳು ಅಂದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಬಾಲ್ಯದಿಂದಲೂ ಕೂಡ ಇವನು ನನ್ನ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದಾನೆ, ನನಗೋಸ್ಕರ ತಪಸ್ಸನ್ನು ಮಾಡ್ತಾ ಬರ್ತಾ ಇದ್ದಾನೆ, ಅವನು ಪೂಜಿಸ್ತಾ ಬರ್ತಾ ಇದ್ದಾನೆ, ಅವನಿಗೆ ನಾನು ಒಳೆದಿದ್ದೇನೆ, ನನ್ನನ್ನು ನಾನು ಅವನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದೇನೆ ಅಂತ ಹೇಳ್ತಾ ತನ್ನ ನಿಜ ರೂಪವನ್ನು ತೋರಿಸ್ತಾ ಇದ್ದಾನಂತೆ. ಆ ಪರಮಾತ್ಮನ ಭಗವಂತನ ರೂಪವನ್ನು ನೋಡಿಬಿಟ್ಟು ಚಂದ್ರಹಾಸ ರೋಮಾಂಚನಗೊಂಡಿದ್ದಾನೆ.

ಕೃಷ್ಣ ಪೀತಾಂಬರಧಾರಿಯಾಗಿದ್ದಾನೆ, ಶಂಖ ಚಕ್ರ ಕಮಲ ಕೌಮೋದಿಕೆಗಳನ್ನು ಧರಿಸಿಕೊಂಡಿದ್ದಾನಂತೆ, ಕೌಸ್ತುಭದಿಂದ ಅಲಂಕೃತನಾಗಿದ್ದಾನೆ, ಸರ್ವಾಭರಣ ಭೂಷಿತನಾಗಿದ್ದಾನೆ. ಅಂತಹ ಸುಂದರವಾಗಿರ್ತಕ್ಕಂತಹ ದಿವ್ಯ ಮಾಲೆಗಳನ್ನು ಧರಿಸ್ಕೊಂಡ್ಬಿಟ್ಟು ಸುಂದರದ ಅವಯವ ಅವನ ಸೌಂದರ್ಯ ಏನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹಾಗೆ ಸೌಂದರ್ಯದ ಅಲೆಗಳು ಹೊಮ್ಮತಾ ಇದೆ, ಆ ರೀತಿಯಾಗಿ ಕಾಣ್ತಾ ಇದ್ದಾನೆ ಕೃಷ್ಣ. ಕರುಣಾಪೂರ್ಣವಾಗಿರ್ತಕ್ಕಂತಹ ಆ ನಗೆಯನ್ನು ಬೀರ್ತಾ ಇದ್ದಾನಂತೆ ಚಂದ್ರಹಾಸನನ್ನು ನೋಡಿ, ಆ ಸುಂದರವಾಗಿರ್ತಕ್ಕಂತಹ ಮುಖವನ್ನು ನೋಡಿ ಚಂದ್ರಹಾಸ ಪುಳುಕಿತುಕೊಂಡಿದ್ದಾನೆ. ಅವನನ್ನು ನೋಡ್ತಾ ನೋಡ್ತಾ ಚಂದ್ರಹಾಸನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆ.

ದರ್ಶನವನ್ನ ಮಾಡಿರ್ತಕ್ಕಂತಹ ಚಂದ್ರನ ಆತನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆಯಂತೆ. ಸಂತೋಷದ ಕಣ್ಣೀರು ಹರಿತಾ ಇದೆ, ಪುಳುಕಾಂಬು ಹರಿತಾ ಇದೆ, ಅದು ಕಣ್ಣುಗಳನ್ನ ಮಂಜು ಮಂಜು ಮಾಡ್ತಾ ಇದೆಯಂತೆ. ಕೃಷ್ಣನ ಅವನನ್ನು ಸ್ವಲ್ಪ ಹೊತ್ತು ಕೃಷ್ಣ ಕಾಣೋದೇ ಇಲ್ಲ, ಆ ವಿಷ್ಣು ಆ ರೂಪ ಕಾಣೋದೇ ಇಲ್ಲ. ಮತ್ತೆ ಕಣ್ಣುಗಳನ್ನು ಒರೆಸ್ಕೊಂಡ್ಬಿಟ್ಟು ಅವನನ್ನು ನೋಡ್ತಾ ಇದ್ದಾನೆ. ತುಂಬ ಸಂತೋಷಗೊಂಡಿದ್ದಾನೆ, ರೋಮಾಂಚನಗೊಂಡಿದ್ದಾನೆ ಚಂದ್ರಹಾಸ. ಭಯಭರಿತವಾದಂತಹ ಭಕ್ತಿಯಿಂದ ರಥದಿಂದ ಕೆಳಗೆ ಇಳಿದಿದ್ದಾನಂತೆ. ಬಂದುಬಿಟ್ಟು ಪರಮಾತ್ಮನ ಕೃಷ್ಣನ ಪಾದಾರವಿಂದಗಳಲ್ಲಿ ಕೋಮಲವಾಗಿರ್ತಕ್ಕಂತಹ ಪಾದ, ಆ ಪಾದಗಳಿಗೆ ನಮಸ್ಕರಿಸಿ ಆ ಪಾದಗಳ ಮೇಲೆ ಹೊರಳಾಡ್ತಾ ಇದ್ದಾನಂತೆ. ಆಗ ಕೃಷ್ಣ ತನ್ನ ಬಾಹುಗಳಿಂದ ಆ ಚಂದ್ರಹಾಸನನ್ನ ಮೇಲಕ್ಕೆ ಎತ್ತಿಬಿಟ್ಟು ಆಲಂಗಿಸಿಕೊಂಡಿದ್ದಾನಂತೆ, ತಪ್ಪುಕೊಂಡಿದ್ದಾನಂತೆ. ಚಂದ್ರಹಾಸ ತುಂಬ ಸಂತೋಷದಿಂದ ಕೃಷ್ಣನನ್ನು ಆಲಂಗಿಸಿಕೊಂಡಿದ್ದಾನೆ, ಕೃಷ್ಣನೂ ಕೂಡ ಚಂದ್ರಹಾಸನನ್ನು ಆಲಂಗಿಸಿಕೊಂಡಿದ್ದಾನೆ. ಅದನ್ನು ನೋಡ್ತಾ ಇದ್ದಾನೆ ಅರ್ಜುನ.

ಕೃಷ್ಣ ಅರ್ಜುನನ ಮುಖವನ್ನ ನೋಡ್ಬಿಟ್ಟು ನಗುನಗ್ತಾ ಹೇಳ್ತಾ ಇದ್ದಾನೆ, ಅರ್ಜುನ ವಿಸ್ಮಿತನಾಗಿ ನಿಂತಿದ್ದೀಯಾ, ಯಾತಕ್ಕೋಸ್ಕರ ಹೀಗೆ? ಚಂದ್ರಹಾಸ ಅವನು ಧರ್ಮದಿಂದ ನಡೆಯತಕ್ಕಂಥವನು, ಮಹಾಬಲಶಾಲಿ, ಜೊತೆಗೆ ಧ್ರುವ ಅವನಂತೆ ಭಕ್ತನಾಗಿದ್ದಾನೆ, ಧ್ರುವನಿಗೆ ಸಮಾನನಾಗಿದ್ದಾನೆ, ಪ್ರೀತಿಯಿಂದ ನೀನು ಕೂಡ ಆ ಚಂದ್ರಹಾಸನನ್ನು ಅಲಂಗಿಸ್ಕೊಳ್ಬಾರ್ದೆ ಅಂತ ಹೇಳಿ ಕೃಷ್ಣ ಹೇಳಿದಾಗ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ನಿನ್ನ ಮಾತನ್ನು ಮೀರೋದಕ್ಕೆ ಸಾಧ್ಯವಿಲ್ಲ, ನೀನು ಹೇಳಿದಂತೆ ನಡೆಯತಕ್ಕಂಥವನು ನಾನು, ಆದರೆ ನನ್ನ ಕರ್ತವ್ಯಕ್ಕೆ ಲೋಪ ಬಂದುಬಿಡುತ್ತೋ, ಎಲ್ಲರಂತೆ ನಾನೂ ಕೂಡ ಈ ರೀತಿ ಆಚರಣೆಯನ್ನು ಮಾಡಿದರೆ ಕ್ಷತ್ರಿಯ ಧರ್ಮ ಎಲ್ಲಿ ಹೊರಟೋಗ್ಬಿಡುತ್ತೋ ಅಂಥೇಳಿ ನನಗೆ ವ್ಯಥೆ ಆಗ್ತಾ ಇದೆ, ಏನು ಮಾಡಲಿ ಕೃಷ್ಣ ಅಂಥೇಳಿ ಮತ್ತೆ ಕೇಳ್ತಾ ಇದ್ದಾನೆ ಅರ್ಜುನ.

ಕೃಷ್ಣ, ನಾನು ಕ್ಷತ್ರಿಯನ ಆಗಿದ್ದೇನೆ, ಯುದ್ಧ ಅನ್ನತಕ್ಕಂಥದ್ದು ನನ್ನ ಧರ್ಮ, ಅದನ್ನ ಬಿಟ್ಟು ನಾನು ಈ ಚಂದ್ರಹಾಸನನ್ನ ಅಲಂಗಿಸಿಕೊಂಡ್ರೆ ಅದು ಉಚಿತ ಅಂತ ಅನ್ಸೋದಿಲ್ಲ, ಲೋಕಕ್ಕೆ ನಾನು ತಪ್ಪನ್ನ ಮಾಡದೆ ಅಂತ ಹೇಳಿ ಅನ್ಸುತ್ತೆ. ಆದ್ದರಿಂದ ನಾನು ಬೇಕಾದರೆ ಈ ವಯೋವೃದ್ಧನಾಗಿರ್ತಕ್ಕಂತಹ ಜ್ಞಾನವೃದ್ಧನಾಗಿರ್ತಕ್ಕಂತಹ ಭಕ್ತನಾಗಿರ್ತಕ್ಕಂತಹ ಈ ಚಂದ್ರಹಾಸನಿಗೆ ನಮಸ್ಕಾರವನ್ನು ಮಾಡ್ತೇನೆ, ಆದರೆ ಆಲಿಂಗನ ಇದು ಉಚಿತವಲ್ಲ ಅಂತ ಹೇಳಿ ಹೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ನನ್ನ ಭಕ್ತರನ್ನು ನೀನು ಆಲಂಗಿಸಿಕೊಂಡ್ರೆ, ನನ್ನ ಭಕ್ತರಿಗೆ ನಮಸ್ಕಾರವನ್ನು ಮಾಡಿದರೆ ಸಹಸ್ರ ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ ನಿನಗೆ ಒದಗಿ ಬರುತ್ತೆ. ನನ್ನ ಭಕ್ತರನ್ನು ಆಧರಿಸ್ತಕ್ಕಂತಹದ್ದು, ನನ್ನ ಭಕ್ತರಿಗೆ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಅಧರ್ಮವೇ ಅಂತ ಹೇಳಿ ಕೃಷ್ಣ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನನಿಗೆ.

ಆಗ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ನನ್ನ ಭಕ್ತರು ನನ್ನ ಶರಣರು ಯಾರಿದ್ದಾರೆ ಅವರ ಜೀವನ ನನಗೆ ಜೀವನ, ನಾನು ಬೇರೆ ಅಲ್ಲ ನನ್ನ ಭಕ್ತರು ಬೇರೆ ಅಲ್ಲ, ನನ್ನ ಭಕ್ತರ ಹೃದಯದಲ್ಲಿ ಸದಾ ನಾನು ಅಲ್ಲಿ ಇರ್ತೇನೆ, ಅವರ ಹೃದಯ ಕಮಲದಲ್ಲಿ ನಾನಿದ್ದೇನೆ, ಪ್ರತ್ಯಕ್ಷವಾಗಿ ನಾನು ಅಲ್ಲಿ ಇರ್ತೇನೆ ಅಂಥೇಳಿ. ನನ್ನನ್ನ ನೀನು ಅಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ, ನಿನ್ನಂಥ ಹುಚ್ಚರು ಯಾರೂ ಕೂಡ ಇಲ್ಲ, ಈ ಚಂದ್ರಹಾಸ ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ವಿಶ್ವಾಸಗಳಿದೆಯೋ ಅಷ್ಟೇ ಪ್ರೀತಿ, ಅದಕ್ಕಿಂತ ಹೆಚ್ಚಾದಂತಹ ಪ್ರೀತಿ ಇವನ ಮೇಲಿದೆ, ಇವನನ್ನ ನೀನು ಈ ರೀತಿ ಹೇಳೋದು ಸರಿಯೇ ಅಂತ ಹೇಳಿ ನಗುನಗುತ್ತಾ ಕೃಷ್ಣ ಹೇಳ್ತಾ ಇದ್ದಾನೆ.

0: ಆಗ ಕೃಷ್ಣ ಹೇಳಿದ ಮಾತನ್ನ ಕೇಳಿಬಿಟ್ಟು ಅರ್ಜುನ ಹೋಗಿ ಆ ಚಂದ್ರಹಾಸನನ್ನ ಆಲಿಂಗನವನ್ನು ಮಾಡಿಕೊಂಡು ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಅರ್ಜುನನನ್ನು ಎತ್ತಬಿಟ್ಟು ಚಂದ್ರಹಾಸ ಹೇಳ್ತಾ ಇದ್ದಾನೆ, ಅಪ್ಪ ಅರ್ಜುನ, ಆ ಯಜ್ಞಾಶ್ವವನ್ನು ನನ್ನ ಮಕ್ಕಳು ಕಟ್ಟಿದ್ರು, ಅವರಿಗೆ ನಾನು ಹೇಳಿದ್ದೇನೆ ಯುದ್ಧವನ್ನು ಮಾಡಿದರೆ ಈ ಧರ್ಮಕ್ಕೆ ನಾವು ಅಪರಾಧವನ್ನು ಮಾಡದಂತೆ ಆಗುತ್ತೆ, ಧರ್ಮರಾಜನ ಯಜ್ಞವನ್ನು ನಾವು ನಿಧಾನ ಮಾಡತಕ್ಕಂಥದ್ದು ತಡೆಯತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಯಜ್ಞಾಶ್ವವನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಅಂತೇಳಿ ಹೇಳಿ ಕಳಿಸಿದ್ದೇನೆ, ಕುದುರೆಯನ್ನು ರಕ್ಷಿಸಲು ನನ್ನ ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ, ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ 20%ರಷ್ಟಿದ್ದ ದಕ್ಷಿಣ ರಾಜ್ಯಗಳು ದೇಶದ ಜಿಡಿಪಿಗಳು ಶೇಕಡ 33%ರಷ್ಟು ಕೊಡುಗೆ ನೀಡುತ್ತಿವೆ.

0: ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರವಾಗಿ ಮಾತನಾಡಿದ ಅವರು, ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸು ಕಂಡ ದಕ್ಷಿಣ ಭಾರತದ ರಾಜ್ಯಗಳ ರಾಜಕೀಯ ಧ್ವನಿ ಮತ್ತು ಪ್ರಭಾವ ಕೇವಲ ಸಂಖ್ಯೆಗಳ ಆಧಾರದ ಮೇಲೆ ಕಡಿಮೆಯಾಗಬಾರದು ಹಾಗೂ 1971 ಜನಸಂಖ್ಯಾ ಆಧಾರವನ್ನು ಕಾಯ್ದುಕೊಳ್ಳಬೇಕು ಎಂದರು. ಇದೇ ವೇಳೆ ಮುಂಬರುವ ಜನಗಣತಿಯವರೆಗೆ ಕಾಯದೆ ಪ್ರಸ್ತುತ ಇರುವ ಲೋಕಸಭಾ ಸ್ಥಾನಗಳ ಮಿತಿಯೊಳಗೆ ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಲು ಮಂಡಳಿ ನಿರ್ಣಯ ಕೈಗೊಳ್ಳಬೇಕೆಂದು ಕೋರಿದರು. ಸಭೆಯಲ್ಲಿ ದಕ್ಷಿಣ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 6ನೇ ದಿನದ ವಿಧಾನಸಭಾ ಕಲಾಪ ಇಂದು ನಡೆಯುತ್ತಿದ್ದು, ಇಂದು ಬೆಳಿಗ್ಗೆ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ಒಬ್ಬ ಸದಸ್ಯರಿಂದ ಸದನದ ಎಲ್ಲ ಸದಸ್ಯರ ಸಮಯ ಅಪವ್ಯಯವಾಗುತ್ತಿದೆ. ಸಚಿವ ನಾಗೇಂದ್ರ ವಿರುದ್ದ 37 ಪ್ರಕರಣಗಳಿದ್ದರೂ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ನಾಗೇಂದ್ರ ಅವರ ವಿರುದ್ದ ಯಾವುದೇ ಪ್ರಕರಣವಿಲ್ಲ ಎಂದು ತಿಳಿಸಿ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಹೋರಾಟ ಮುಂದುವರೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದರು. ಬಳಿಕ ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಇವೆಲ್ಲದರ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಶಾಸಕಿ ನಯನಾ ಮೋಟಮ್ಮ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆ 12,000 ರಿಂದ 14,000 ರೂಪಾಯಿವರೆಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಒಟ್ಟು 874 ವಸತಿ ಶಾಲೆ ಮತ್ತು ಕಾಲೇಜುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು. ಬಳಿಕ ನಡೆದ ವಿಧಾನಸಭೆ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಗಳಿಗೆ ಕಡಿವಾಣ ಹಾಕುವ ವಿಷಯ ಮುನ್ನೆಲೆಗೆ ಬಂತು. ಈ ಕುರಿತು ಪ್ರಸ್ತಾಪಿಸಿದ ಆಡಳಿತ ಪಕ್ಷದ ಸದಸ್ಯ ಡಾ ಎನ್ಟಿ ಶ್ರೀನಿವಾಸ್, ಜೀವರಕ್ಷಕ ಔಷಧಿಗಳ ನಕಲಿ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಇದರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪದ ಸಮಯದಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಸುಗಮ ಕಲಾಪದಲ್ಲಿ ಪಾಲ್ಗೊಳ್ಳುವಂತೆ ಸಭಾಧ್ಯಕ್ಷರು ಪ್ರತಿಪಕ್ಷಗಳಲ್ಲಿ ಮನವಿ ಮಾಡಿದರು. ಬರ ಪರಿಸ್ಥಿತಿ, ಸಚಿವ ನಾಗೇಂದ್ರ ಅವರ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಕೆಲಕಾಲ ಮುಂದೂಡಲಾಗಿತ್ತು. ವಿಧಾನಪರಿಷತ್ನಲ್ಲೂ ಇಂದು ಪ್ರತಿಪಕ್ಷ ಸದಸ್ಯರು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ವಿಧಾನಪರಿಷತ್ ಸಭಾಪತಿ ಸಲೀಂ ಅಹಮದ್, ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಸುಗಮ ಕಾರ್ಯಕಲಾಪಕ್ಕೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ತಮಗೆ ಸಾಹಿತ್ಯ ಕ್ಷೇತ್ರದ ಹಲವು ಗಣ್ಯರು ಕರೆ ಮಾಡಿ ಸುಗಮ ಸದನ ನಡೆಸಲು ಮನವಿ ಮಾಡಿದ್ದು, ಅದರಂತೆ ಪ್ರಶ್ನೋತ್ತರ ಕಲಾಪಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ವಿನಂತಿಸಿದ ಸಭಾಪತಿ, ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಸಚಿವರು ನೀಡಲಿದ್ದಾರೆ ಎಂದರು. ಆದರೂ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದವು. ಈ ನಡುವೆ ಸಭಾಪತಿ ಪ್ರಶ್ನೋತ್ತರ ಕಲಾಪ ನಡೆಸಿದರು. ರಾಯಚೂರಿನ ಹೃದಯ ಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ನಗರದ ಹೊರಭಾಗಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮೇಲ್ಮನೆಗೆ ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ 2ನೇ ಹಂತದ ಕಾಮಗಾರಿ ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಯನ್ನು ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಆಳವಾದ ಸಂಶೋಧನೆ ನಡೆಸಿರುವ ಮೈಸೂರು ಜಿಲ್ಲೆಯ ಸಾಧಕ ಪ್ರೊಫೆಸರ್ ಪಿ ವಿ ನಂಜರಾಜ ಅರಸು ಅವರಿಗೆ ಉಪಮುಖ್ಯಮಂತ್ರಿ ಪ್ರದಾನ ಮಾಡಿದರು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ

0: ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ಅವರನ್ನು ಇಂದು ಸ್ಮರಿಸಲಾಗುತ್ತಿದೆ. ಸಮಾಜದಲ್ಲಿ ಸಮಾಜ ನಿರ್ಮಾಣಕ್ಕೆ ಉಭಯ ನಾಯಕರು ಗಮನಾರ್ಹ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಅವರು ಡಿ ದೇವರಾಜ ಅರಸು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಸಚಿವರಾದ ಶಿವರಾಜ ತಂಗಡಗಿ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿದ್ದು, ಭೂ ಸುಧಾರಣಾ ಕ್ರಮಗಳ ಮೂಲಕ ಗೇಣಿದಾರರಿಗೆ ಭೂಮಿಯ ಹಕ್ಕು ದೊರಕುವಂತೆ ಮಾಡಿ ಜೀತ ಪದ್ಧತಿ ನಿರ್ಮೂಲನೆ ಸೇರಿದಂತೆ ಹಲವು ಸುಧಾರಣೆಗಳಿಗೆ ದೇವರಾಜ ಅರಸು ಅವರು ನಾಂದಿ ಹಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಇದೀಗ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಕಳೆದ 2 ದಿನಗಳಿಂದ ಈ ಭಾಗದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ನಿನ್ನೆ ರಾತ್ರಿ ಶಿಲುಬೆಪುರ ಅರಣ್ಯದ ವಿವಿಧ ಕಡೆಗಳಲ್ಲಿ ಬೆಂಕಿ ಹಚ್ಚಿದ್ದಾರೆ. ಸ್ಥಳೀಯರು ಮತ್ತು ಅರಣ್ಯ ಸಿಬ್ಬಂದಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸುಮಾರು 10 ಎಕರೆ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇದೇ ವೇಳೆ ಜಾಗೇರಿ ಬಳಿ ಕಳ್ಳಬೇಟೆ ತಡೆ ಶಿಬಿರವನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಹೊಳೆ ಮುರಿದಟ್ಟಿ ಶೂಟೌಟ್ ಪ್ರಕರಣದ ಬಳಿಕ ಈ ಭಾಗದಲ್ಲಿ ಉದ್ವಿಗ್ನತೆ ಇದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಆತಂಕದಲ್ಲಿದ್ದಾರೆ. ಈ ಕುರಿತು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಉಪವಲಯ ಅರಣ್ಯಾಧಿಕಾರಿ ವಿರಾಜ್ ಹೊಸೂರು ಮಾಹಿತಿ ನೀಡಿದ್ದು, ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. 3-4 ಹೆಕ್ಟೇರ್ ಪ್ರದೇಶದಲ್ಲಿ ಬೆಂಕಿ ಹಬ್ಬಿತ್ತು. ದುಷ್ಕರ್ಮಿಗಳ ಪತ್ತೆಗೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ, ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.

0: ಇದುವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಮ್ಮ ಕೇಳುಗ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ರೂಪಾ ನಾಗರಾಜ್. ಈಗ ಸಮಯ 5:34. ಇನ್ನು ಮುಂದೆ ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
1: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
2: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
1: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಹೇಳಿ ಹೇಳಿ, ಸಾಕಾಯ್ತು.
7: ಏನಾಯ್ತು?
6: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
7: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
6: ಕರೆಕ್ಟ್.
7: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
8: RBI ಹೇಳುತ್ತೆ,
9: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
10: ಆಕಾಶವಾಣಿ ಕಾರವಾರ ಕೊಂಕಣಿ ಕಾರ್ಯಕ್ರಮ.

0: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆರಂಭದಲ್ಲಿ ಕೇಳಿ ಅಖೀರಾ ಚಿತ್ರದ ಗೀತೆ, ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್. ಧನಂಜಯ ರಾಜನ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಅಜನೀಶ್ ಲೋಕನಾಥ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಭಿ ಚಿತ್ರದ ಗೀತೆಗೆ ಸಾಹಿತ್ಯ ಭಂಗಿರಂಗ ಅವರದು, ಸಂಗೀತ ಗುರುಕಿರಣ್, ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸೌಮ್ಯ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಜಯ್ ಚಿತ್ರದ ಗೀತೆ, ಮಲ್ಲಿಕಾರ್ಜುನ್ ಅವರು ಹಾಡಿರುವ ಗೀತೆಗೆ ಸಾಹಿತ್ಯ ಹಂಸಲೇಖ, ಸಂಗೀತ ಮಣಿ ಶರ್ಮಾ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿನಗೋಸ್ಕರ ಚಿತ್ರದ ಗೀತೆಗಾಗಿ ಬಾಬುಲ್ ಸುಪ್ರಿಯೋ ಹಾಗೂ ಶಮಿತಾ ಮಲ್ನಾಡ್ ಅವರು ಧ್ವನಿಯನ್ನು ನೀಡಿದ್ದಾರೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಚೈತನ್ಯ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮನಸ್ಸಿಲ್ಲ ನೀನೇ ಚಿತ್ರದ ಗೀತೆ. ವಿ ಮನೋಹರ್ ಅವರ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ರವಿರಾಜ್. ರಾಜೇಶ್ ಕೃಷ್ಣನ್ ಹಾಗೂ ಸ್ವರ್ಣಲತಾ ಅವರು ಹಾಡಿರುವ ಗೀತೆ.

0: ಇದುವರೆಗೂ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253-45, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
2: ಅಪ್ಪ ಅಪ್ಪ ಡೈನೋಸಾರ್.
1: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
2: ಡೈನೋಸಾರ್ ಎಲ್ಲಿ?
3: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
1: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತ ನಮ್ಮ ಮನುಷ್ಯ.
3: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
1: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ, ನಿನ್ನೆ ಇದ್ದ ನಾಡಲ್ಲೇ.
4: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.

ಆಕಾಶವಾಣಿ ಕಾರವಾರ ಸಮಯ 6:05 ಇನ್ನೀಗ ಇಂಗ್ಲಿಷ್ ವಾರ್ತೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ.

0: is Jamaat-e-Islami and the country's first major student-led political party, National Citizen Party, who received 88 votes. In hockey, the Indian women's team will face England today in their final Pool D match of the AFIH Hockey World Cup at Wagner Stadium in Amstelveen. The match will begin at 6:30 p.m. IST. In badminton, India's women's doubles duo of Teresa Jolly and Gayatri Gopichand has stormed into the quarterfinals of the BWF World Championships in New Delhi. The Indian pair produced a commanding performance to defeat 7 seeds Rin Iwanaga and Kei Nakanishi of Japan in straight games. And that is the end of this news bulletin.
1: ಆಕಾಶವಾಣಿ ಕಾರವಾರ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಕುರಿತು ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ, ಭಾರತ ಸರ್ಕಾರ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ, ಜಮ್ಮು, ಮರಾಠೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45 ವಿಧಾನಮಂಡಲದಲ್ಲಿ ಇಂದು 8:00 ಚಿತ್ರಗೀತೆಗಳು, 8:15 ಹಿಂದಿ ಗೀತೆಗಳು, 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ ಕನ್ನಡ ಭಾರತಿ. ಈ ಕಾರ್ಯಕ್ರಮದಲ್ಲಿ ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಮಾತನಾಡುತ್ತಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. ಅನಂತರ ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಮಾತನಾಡುತ್ತಾರೆ ಡಾಕ್ಟರ್ ಜಿನದತ್ತ ಹಡಗಲಿ. 10:00 ಗೀತಚಂದ್ರಿಕೆ, ಮೆಲೋಡಿ ಟೈಮ್ಸ್.

ಇನ್ನು ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:53 ಆರಂಭವಾಗುವುದು. ಬೆಳಿಗ್ಗೆ 6:10 ಕರುಣಾಳು ಬಾ ಬೆಳಕೆ, ಭಾಗವಹಿಸುವವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ, ಬಾನುಲಿ ಸರಣಿ, ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಕುರಿತ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ವೈಲ್ಡ್ ಲೈಫ್ ಟ್ರಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿಎನ್ ಗೋಪಾಲ್. ಈ ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ, ಬೆಂಗಳೂರು.

ಇನ್ನು ನಾಳೆ ಬೆಳಿಗ್ಗೆ 7:45 ಚಿತ್ರಗೀತೆಗಳು, 8:30 ಮಂಜುಳಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ನಿಸರ್ಗದಿಂದ ನಾವು ಕಲಿಯಬೇಕಾದ ಪಾಠಗಳು. ಮಾತನಾಡುತ್ತಾರೆ ಶಿರಸಿಯ ಗಣಪತಿ ಭಟ್ ವರ್ಗಾಸರ್.

ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀರಂಗ ವಿಠಲ ಭಜನಾ ಮಂಡಳಿಯ ಸದಸ್ಯರಿಂದ ವರಮಹಾಲಕ್ಷ್ಮಿ ಹಬ್ಬದ ಕುರಿತ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ತೊನ್ನು ಅಥವಾ ವಿಟಿಲಿಗೋ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಪ್ರಸಾರವಾಗುವ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. 3 ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಇನ್ನು ನಾಳಿನ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30ಕ್ಕೆ ಅವಲೋಕನ, 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಕುರಿತು ನಿರಂಜನ್ ಭಟ್ ಹೊಸ್ಕೆರೆ ಅವರೊಡನೆ ಸಂದರ್ಶನವಿದೆ. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾಟದ ಪದಗಳು ನಾಗೂ ದೇವುಗೌಡ ಮತ್ತು ಸಂಗಡಿಗರಿಂದ

7:45ಕ್ಕೆ ವಿಧಾನ ಮಂಡಲದಲ್ಲಿ ಇಂದು 8:00ಗೆ ನಾಟಕ ಕಿನ್ನರಿ, ರಚನೆ ಶಕುಂತಲಾ ಭಟ್, ನಿರ್ದೇಶನ ಡಾಕ್ಟರ್ ಶರಭೇಂದ್ರ ಸ್ವಾಮಿ. 8:30ಕ್ಕೆ ಭಾವಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಪ್ರಚಲಿತ ವಿದ್ಯಮಾನ, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಮಾ ಮತ್ತು ಪಿ ಚಂದ್ರಿಕಾ ಸಂಗಡಿಗರಿಂದ ಹಾಡುಗಾರಿಕೆ ಇದೆ. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನೀಗ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ. ಇನ್ನು ಬೆಂಗಳೂರು ಕೇಂದ್ರದಿಂದ 6:30 ಜಿಲ್ಲಾ ವಾರ್ತಾಪತ್ರ, 6:40 ಪ್ರದೇಶ ಸಮಾಚಾರ, 6:50 ಕಿಸಾನವಾಣಿಯಲ್ಲಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಕುರಿತು ಡಾಕ್ಟರ್ ರುದ್ರಗೌಡ ಅವರೊಡನೆ ಸಂದರ್ಶನವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ, ಭಾರತ ಸರ್ಕಾರ.

0: ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ
1: ಸಂಸ್ಕೃತ ಸಮಾಚಾರ ಸುನೆಂಗೆ
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ ಆದೌ ಮುಖ್ಯ ವಾರ್ತಾಃ ಭಾರತ ಜಾಪಾನ ದೇಶಾಭ್ಯಾಂ ರಕ್ಷಾ ಸಹಭಾಗಿತಾಂ ದೃಢೀಕರ್ತುಂ ಸಹಮತಿ ಪ್ರಕಟಿತಾ ಉಭಾವಪಿ ದೇಶೌ ಸಾಮುದ್ರಿಕ ಸುರಕ್ಷಾ ಸಹಯೋಗಾಯ ಚ ವ್ಯವಸ್ಥಾ ಸಮ್ಮತಿ ಪತ್ರೇ ಹಸ್ತಾಕ್ಷರಂ ಕೃತವಂತೌ ಗೃಹಮಂತ್ರಿ ಅಮಿತ್ ಶಾಹ ಅಂತಾರಾಜ್ಯಿಕ ವಿವಾದಾನ್ ಸುರಕ್ಷಾ ವಿಕಾಸ ವಿಷಯಾಂಚ ಚರ್ಚಯಿತುಂ ತಮಿಳುನಾಡು ರಾಜ್ಯಸ್ಯ ಕೋವಲಂ ನಗರೆ ಏಕತ್ರಿಂಶತ್ತಮಸ್ಯ ದಕ್ಷಿಣ ಕ್ಷೇತ್ರೀಯ ಪರಿಷದುಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್ ಝಾರಖಂಡ ಉಚ್ಚ ನ್ಯಾಯಾಲಯ ಜೆಪಿಎಸ್ಸಿ ನಿಯುಕ್ತಿನಾಂ ಖಾದ್ಯ ಸುರಕ್ಷಾ ಅಧಿಕಾರಿ ಚಯನಸ್ಯ ಚ ನಿರಸ್ತೀಕರಣಾದೇಶೇ ಸ್ಥಗನಾದೇಶಂ ಪ್ರಾಯಚ್ಛತ್ ಪಾಕ ಅಧಿಕೃತ ಜಮ್ಮು ಕಾಶ್ಮೀರೆ ಪ್ರತಿರೋಧ ಪ್ರದರ್ಶನಾನಿ ತೀವ್ರೀಭೂತಾನಿ ಪಾಕ ಶಾಸನತಂತ್ರಂ ಚ ಜನಾಕ್ರೋಶೇನ ತ್ರಸ್ತಂ ವರ್ತತೆ ಅಪಿ ಚ ಭಾರತಸ್ಯ ತ್ರಿಸಾ ಜೌಲಿ ಅಥ ಗಾಯತ್ರಿ ಗೋಪಿ ಚಂದಃ ಚ ಬಿಡಬ್ಲ್ಯೂಎಫ್ ವಿಶ್ವಸ್ಪರ್ಧಾಯಾಃ ಮಹಿಳಾ ಯುಗಲ ದ್ವಂದ್ವೇ ಪ್ರಾಗುಪಾಂತ್ಯ ಚರಣೆ ಪ್ರವಿಷ್ಟವತ್ಯವು ಅಥ ವಾರ್ತಾಃ ವಿಶದೀಕೃತ್ಯ ನವದಿಲ್ಲ್ಯಾಮದ್ಯ ಭಾರತ ಜಾಪಾನ ರಕ್ಷಾಮಂತ್ರೀ ಸ್ತರೀಯೋಪವೇಶನಂ ಸಂಪನ್ನಂ ಅಸ್ಯೋಪವೇಶನಸ್ಯ ಸಹಾಧ್ಯಕ್ಷತಾಂ ಭಾರತಸ್ಯ ರಕ್ಷಾಮಂತ್ರೀ ರಾಜನಾಥ ಸಿಂಹಃ ಅಥ ಚ ತಸ್ಯ ಜಾಪಾನಿ ಸಮಕಕ್ಷೀಯಃ ಶಿಂಜಿರೋ ಕೊಯಿಜುಮಿ ಅಕುರ್ವತಾಂ ಅಸ್ಮಿನ್ ಉಪವೇಶನೆ ಸಾಮುದ್ರಿಕ ಸುರಕ್ಷಾಯಾಃ ದೃಢೀಕರಣಂ ಮೇಕ್ ಇನ್ ಇಂಡಿಯಾ ಇತ್ಯಸ್ಯಾಂತರ್ಗತಂ ರಕ್ಷಾ ಪ್ರೌದ್ಯೋಗಿಕ್ಯಾಃ ಸಹೈವ ರಣನೀತಿಕ ವಿಶ್ವಾಸಸ್ಯ ಚ ವಿಸ್ತಾರಃ ಇತಿ ಪ್ರಮುಖ ವಿಷಯೇಷು ಗಭೀರ ಚರ್ಚಾ ಸಂಜಾತಾ ಉಭೌ ಮಂತ್ರಿಣೌ ಸಾಮುದ್ರಿಕ ಸುರಕ್ಷಾ ಸಹಯೋಗಾಯ ಏಕಸ್ಮಿನ್ ವ್ಯವಸ್ಥಾ ಜ್ಞಾಪನ ಸಂಧೌ ಹಸ್ತಾಕ್ಷರಂ ಅಕುರುತಾಂ ಸ್ವಕೀಯ ಭಾಷಣೆ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಪ್ರಾವೋಚತ್ ಯತ್ ಏಷಿಯಾ ಮಹಾದ್ವೀಪಸ್ಯ ದ್ವೌ ಲೋಕತಾಂತ್ರಿಕ ದೇಶೌ ಭಾರತ ಜಾಪಾನೌ ಕ್ಷೇತ್ರೆ ಶಾಂತಿಂ ಸ್ಥಿರತಾಂ ಸಮೃದ್ಧಿಂ ಚ ಸ್ಥಾಪಯಿತುಂ ಮಹತ್ತರಂ ಉತ್ತರದಾಯಿತ್ವಂ ನಿರ್ವಹತಃ ಶ್ರೀ ಸಿಂಹಃ ಪ್ರತಿಪಾದಿತವಾನ್ ಯತ್ ಸಾಮುದ್ರಿಕ ಮಾರ್ಗ ಸುರಕ್ಷಾಯಾಂ ಸಮಾಹ್ವಾನಾನಿ ವರ್ಧಂತೆ ಅತಃ ನೌ ಪರಿವಹನ ಸ್ವಾತಂತ್ರ್ಯಂ ವಾಯುಯಾನ ಸಂಚಾಲನ ಸ್ವಾತಂತ್ರ್ಯಂ ಅಥ ಚ ಅಬಾಧಿತ ವೈಧ ವಾಣಿಜ್ಯಂ ಸುನಿಶ್ಚೇತುಂ ಕ್ರಿಯಮಾಣಾಃ ಪ್ರಯಾಸಾಃ ಕೇವಲಂ ಆರ್ಥಿಕ ಅವಶ್ಯಕತಾ ಏವನ ಅಪಿತು ಏಕಂ ಅನಿವಾರ್ಯಂ ರಣನೀತಿಕ ದಾಯಿತ್ವಮಪಿ ಅಸ್ತಿ ಸಹ ಪ್ರತಿಪಾದಿತವಾನ್ ಯತ್ ಹಿಂದ ಮಹಾಸಾಗರಸ್ಯ ಪ್ರಶಾಂತ ಮಹಾಸಾಗರಸ್ಯ ಚ ಸುರಕ್ಷಾ ಪರಸ್ಪರಂ ದೃಢತಯಾ ಸಂಲಗ್ನ ವರ್ತತೆ ಮಂತ್ರಿಣಾ ಸ್ಪಷ್ಟೀಕೃತಂ ಯತ್ ಭಾರತಸ್ಯ ಮಹಾಸಾಗರೀಯ ದೃಷ್ಟೌ ಸಹೈವ ಜಾಪಾನಸ್ಯ ಮುಕ್ತ ಏವಂ ಪ್ರಕಟ ಹಿಂದ ಪ್ರಶಾಂತ ಉಪಕ್ರಮೇ ಚ ನಿಕಟ ಸಮನ್ವಯ ಸಂಪ್ರತಿ ಪೂರ್ವಸ್ಮಾದಪಿ ಅಧಿಕಂ ಅವಶ್ಯಕಂ ಜಾತಂ
3: हम यह दोहराते हैं कि कठिन समय में भारत किसी भी जरूरी असिस्टेंस रिलीफ और सपोर्ट प्रोवाइड करने के लिए पूरी तरह से दृढ़ संकल्पित है हमारे दोनों देशों के संबंध साझे लोकतांत्रिक मूल्यों परस्पर सम्मान और एक पुराने सिविलाइज्ड कनेक्ट पर आधारित हैं अगले वर्ष हम अपने डिप्लोमेटिक रिलेशंस के 75 ईयर्स मनाएंगे और इन वर्षों के दौरान हमारी यह दोस्ती सिर्फ हमारे दोनों देशों के लिए ही नहीं बल्कि पूरे इंडो पैसिफिक क्षेत्र में स्टेबिलिटी रेजिलियंस और रूल्स बेस्ड ऑर्डर का एक कॉर्नर स्टोन
2: ಜಾಪಾನೀ ರಕ್ಷಾಮಂತ್ರೀ ಕೊಯಿಜುಮಿ ಮಹೋದಯ ಕುಮಾಮೋಟೊ ಪ್ರಾಂತೆ ಆಗತೇನ ಭೂಕಂಪೇನ ಪ್ರಭಾವಿತಾನ್ ಜನಾನಾಲಕ್ಷ್ಯ ಭಾರತೇನ ಪ್ರಕಟೀಕೃತಾಂ ಸಂವೇದನಾಂ ಪ್ರಶಂಸಿತವಾನ್ ಸಹ ಜಾಪಾನೀ ಸಾಮುದ್ರಿಕ ಆತ್ಮರಕ್ಷಾಬಲಸ್ಯ ಪೋತೆ ದುರಾಪನ್ನಾಯಾಂ ಆಪತ್ಕಾಲೀನ ಚಿಕಿತ್ಸಾ ಸ್ಥಿತೌ ಭಾರತಸ್ಯ ನೌಸೇನಾಯಾಃ ಸಹಾಯತಾಯೈ

0: प्रदर्शनानां विस्तारः निरन्तरं वर्धते येन इस्लामाबादस्य तत्कथनं निरस्तं भवति यत् अशान्तिः केवलं रावलकोट क्षेत्रे एव सीमिता अस्ति जीएएसी इत्यनया कार्यसमित्या इस्लामाबादस्य तत् कथनं निराकृत्य कथितं यत् विरोधप्रदर्शनानि अधुना सम्पूर्णे अधिकृतक्षेत्रे प्रसृतानि सन्ति बैडमिंटन क्रीडायां भारतस्य महिला युगल क्रीडिके त्रिसा जौली अथ गायत्री गोपी चंदः च नवदिल्ल्यां आयोजितायां बीडब्ल्यूएफ विश्व प्रतिस्पर्धायाः प्रागुपान्त्य चरणे प्रविष्टवत्यौ इति वार्ताः
1: आकाशवाणी हासन जिल्ला वार्तापत्र ಬರೆದವರು ಸಂತೋಷ್ ಕುಮಾರ್ ಎಚ್ಎಲ್ ಓದುತ್ತಿರುವವರು ಸುಗುಣ ಸತೀಶ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳು ಹಾಗೂ ಅವುಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿರುವ ಜಿಲ್ಲಾಡಳಿತದ ಸಹಕಾರದಿಂದ ಹಾಸನ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಹಾಸನ ಜಿಲ್ಲೆಗೆ ಈ ಹಿಂದೆ ಉಸ್ತುವಾರಿ ಸಚಿವರಾಗಿ ಕೃಷ್ಣ ಭೈರೇಗೌಡ ಅವರು ಅಪಾರ ಸೇವೆ ಸಲ್ಲಿಸಿದ್ದಾರೆ ಇದೀಗ ರಾಜ್ಯದ ಹೊಸ ಸಚಿವ ಸಂಪುಟ ರಚನೆ ವೇಳೆ ಹಾಸನ ಜಿಲ್ಲೆಯವರೇ ಆದ ಕೆಎಂ ಶಿವಲಿಂಗೇಗೌಡರು ಅಬಕಾರಿ ಸಚಿವರಾಗಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕವಾಗಿದ್ದು ಹಾಸನ ಜಿಲ್ಲೆಯ ಅಭಿವೃದ್ಧಿಯ ವೇಗ ಹೆಚ್ಚಿಸುವ ಗುರಿ ಹೊಂದಿದ್ದಾರೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಎಸ್ಪಿ ಶುಭನ್ವಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಸೇರಿದಂತೆ ಪ್ರಮುಖ ಅಧಿಕಾರಿಗಳ ಸಹಯೋಗದಲ್ಲಿ ಆಡಳಿತ ಸುಭದ್ರವಾಗಿ ನಡೆಯುತ್ತಿದೆ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಎಲ್ಲ ಕ್ಷೇತ್ರಗಳ ಶಾಸಕರುಗಳು ಸರ್ಕಾರದ ಹಾಗೂ ತಮ್ಮ ವೈಯಕ್ತಿಕ ಅನುದಾನಗಳನ್ನು ಬಳಸಿ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬರಗಾಲ ಎದುರಾಗಿದೆ ಮಳೆ ಇಲ್ಲದ ಕಾರಣ ಶೇಕಡ 50% ಬಿತ್ತನೆ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರಾದ ಕೆಎಂ ಶಿವಲಿಂಗೇಗೌಡ ಅವರು ಸರಣಿ ಸಭೆಗಳನ್ನು ನಡೆಸಿ ಹಾಸನ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯ ನಿರ್ವಹಣೆಗೆ ಅಧಿಕಾರಿಗಳನ್ನು ಸಜ್ಜುಗೊಳಿಸುವಲ್ಲಿ ನಿರತರಾಗಿದ್ದಾರೆ ಇದಲ್ಲದೆ ಕೇಂದ್ರದಿಂದ ರಾಜ್ಯದ ಬಿಜೆಪಿ ನಾಯಕರನ್ನು ಒಳಗೊಂಡ ಬರ ಪರಿಶೀಲನಾ ತಂಡ ಹಾಸನ ಜಿಲ್ಲೆಗೆ ಆಗಮಿಸಿ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ ಈ ಬಾರಿ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿರುವ ಕಾರಣ ಜಲಾಶಯಗಳ ನೀರು ಹಾಗೂ ಕೆರೆ ಕಟ್ಟೆಗಳ ನೀರನ್ನು ಆಧರಿಸಿ ಯಾರೂ ಬೆಳೆಯನ್ನು ಬೆಳೆಯಬಾರದು ಇವುಗಳನ್ನು ಜಾನುವಾರುಗಳಿಗೆ ಕುಡಿಯಲು ಮಾತ್ರ ನೀರನ್ನು ಮೀಸಲಿಡಬೇಕೆಂದು ಜಿಲ್ಲಾಡಳಿತ ಮನವಿ ಮಾಡಿದೆ ಇದಲ್ಲದೆ ಜಿಲ್ಲೆಯಾದ್ಯಂತ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿನ ತೊಂದರೆ ಆಗಬಾರದೆಂದು ಈಗಲೇ ಎಚ್ಚೆತ್ತುಕೊಂಡು ಅದಕ್ಕೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಡಳಿತ ಮುಂದಾಗಿದೆ ರಾಜ್ಯದಲ್ಲಿ ಮಳೆ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಒತ್ತಾಯ ಕೇಳಿಬಂದಾಗ ಹಾಸನ ಜಿಲ್ಲೆಯು ವಿವಿಧ ರೈತಪರ ಹಾಗೂ ಜನಪರ ಸಂಘಟನೆಗಳಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದಿವೆ ಅಲ್ಲದೆ ಮಹನೀಯರ ಜಯಂತಿಗಳು ಅದ್ದೂರಿಯಾಗಿ ನಡೆದಿದ್ದು ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡಿದೆ ಹಾಸನ ನಗರ ಪಾಲಿಕೆ ಇದೀಗ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಏರಿದ್ದು ಹಾಸನ ನಗರ ವಿಶಾಲವಾಗಿ ಬೆಳೆಯುತ್ತಿದೆ ಅಲ್ಲದೆ ಸರ್ಕಾರವು ಕಳೆದ ಬಜೆಟ್ನಲ್ಲಿ ಕೋಟ್ಯಂತರ ರೂಪಾಯಿ ಅನುದಾನ ನೀಡುವ ಮೂಲಕ ಹಾಸನದ ಅಭಿವೃದ್ಧಿಗೆ ಆಮೂಲಾಗ್ರ ಕೊಡುಗೆ ನೀಡಿದೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ಹಂಚಲು 13,909 ನಿವೇಶನಗಳು ಸಿದ್ದವಾಗಿದ್ದು ಈ ಲಾಟರಿ ಮೂಲಕ ಹಂಚಿಕೆ ಮಾಡಲು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ ಇದಲ್ಲದೆ ಹಾಸನದಲ್ಲಿ ಮೆಗಾ ಡೇರಿ ಸ್ಥಾಪನೆಯಾಗಿದ್ದು ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಪತ್ರ ನೀಡಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಎಚ್ ಡಿ ರೇವಣ್ಣ ಮತ್ತು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರ ದಿನಾಂಕ ನಿಗದಿ ಮಾಡಿ ತೆರಳುವುದಾಗಿ ಇತ್ತೀಚೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಉಪಟಳ ನೀಡುತ್ತಿದ್ದ ಕಾಡಾನೆಗಳನ್ನು ಸೆರೆಹಿಡಿದು ರೇಡಿಯೋ ಕಾಲರ್ ಅಳವಡಿಕೆ ಹಾಗೂ ಪೊಂಡಾನೆಗಳ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದ್ದು ಕೆಲವು ಆನೆಗಳನ್ನು ದುಬಾರೆ ಸಾಕಾನೆ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ ಇದರ ಜೊತೆಗೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಚಲನವಲನವನ್ನು ಗಮನಿಸಿ ಜನರಿಗೆ ಮಾಹಿತಿ ನೀಡುವ ಮೂಲಕ ಆಗಬಹುದಾದ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದು ಯಾವುದೇ ಪ್ರಾಣ ಹಾನಿ ಆಗದಂತೆ ಅರಣ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ ಇತ್ತೀಚೆಗೆ ಹಾಸನ ಜಿಲ್ಲೆಯ ಜನರ ಬಹುದಿನಗಳ ನಿರೀಕ್ಷೆಯಾಗಿದ್ದ ಒಂದೇ

0: ಭಾರತ ರೈಲು ಇತ್ತೀಚೆಗೆ ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭೂತಪೂರ್ವ ಸ್ವಾಗತ ಕೋರಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಿರಾಡಿ ಘಾಟ್ ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಪ್ರಾಯೋಗಿಕ ಸಂಚಾರ ನಡೆಸಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ರೈಲ್ವೆ ನಿಲ್ದಾಣಕ್ಕೆ ಯಶಸ್ವಿ ಪ್ರಯಾಣ ಬೆಳೆಸಿದ ವಂದೇ ಭಾರತ್ ರೈಲನ್ನು ಕಂಡು ಜಿಲ್ಲೆಯ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

ಪ್ರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತರಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು, ಸಮಾನತೆ, ಪಾರದರ್ಶಕತೆ ಹಾಗೂ ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ 20%ರಷ್ಟಿರುವ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ವಿಧಾನಸಭೆಯಲ್ಲಿಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆತಿದೆ. ಈ ವಿಧೇಯಕಗಳನ್ನು ಗ್ರೇಟರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿ ಸದನದ ಅಂಗೀಕಾರ ಪಡೆದರು. ವಿಧಾನಸಭೆ ಕಲಾಪ ಇಂದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಡುವಿನ ಗದ್ದಲಕ್ಕೆ ಸಾಕ್ಷಿಯಾಯಿತು ಹಾಗೂ ಕೆಲಕಾಲ ಕಲಾಪವನ್ನು ಮುಂದೂಡಲಾಗಿತ್ತು. ವಿಧೇಯಕಗಳ ಮಂಡನೆಯ ನಂತರ ನಿಯಮ 69ರ ಅಡಿಯಲ್ಲಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಎಎಸ್ ಪೊನ್ನಣ್ಣ, ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕರಿಸಿದೆ, ಆದರೆ ಕೇಂದ್ರ ಸರ್ಕಾರ ಈ ವರದಿ ಅನುಷ್ಠಾನಗೊಳಿಸುವ ತನ್ನ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಇದೇ ರೀತಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಸದಸ್ಯರಾದ ಎಚ್ಡಿ ತಮ್ಮಯ್ಯ ಹಾಗೂ ಡಿಟಿ ರಾಜೇಗೌಡ ಕಸ್ತೂರಿ ರಂಗನ ವರದಿ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದ ಜನರಿಗೆ ಅಪಾಯಕಾರಿಯಾಗಿದೆ ಎಂದು ತಿಳಿಸಿ ಕೇಂದ್ರ ಸರ್ಕಾರ ತನ್ನ ಅಧಿಸೂಚನೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ, ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಬರ ಪರಿಸ್ಥಿತಿಯ ಚರ್ಚೆ ನಂತರ ಗಮನ ಸೆಳೆಯುವ ಸೂಚನೆ ಕಲಾಪ ನಡೆದು ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ನಾಳೆಗೆ ಮುಂದೂಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಕಪ್ಪುಪಟ್ಟಿ ಧರಿಸಿ ನಡೆಸಿದ ಪ್ರತಿಭಟನೆಯಿಂದ ವಿಧಾನ ಪರಿಷತ್ ಕಲಾಪದ 6ನೇ ದಿನವೂ ಗದ್ದಲಕ್ಕೆ ಸಾಕ್ಷಿಯಾಯಿತು. ಧರಣಿ ಹಿಂತೆಗೆದುಕೊಳ್ಳುವಂತೆ, ಸಾರ್ವಜನಿಕ ಸಮಸ್ಯೆಗಳ ಚರ್ಚೆಗೆ ಅವಕಾಶ ನೀಡುವಂತೆ ಸಭಾಪತಿ ಸಲೀಂ ಅಹಮದ್, ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದರೂ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದರು. ಈ ಗದ್ದಲದ ನಡುವೆ ಸಭಾಪತಿಗಳು ಶೂನ್ಯ ವೇಳೆ ಹಾಗೂ ಪ್ರಶ್ನೋತ್ತರ ಕಲಾಪಗಳನ್ನು ನಡೆಸಿದರು. ರಾಯಚೂರು ನಗರ ಮಧ್ಯಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ಹೊರವಲಯದ ಬಿಜನಗೇರಾ ಗ್ರಾಮದ 19 ಎಕರೆ ಜಮೀನಿಗೆ ಸ್ಥಳಾಂತರಿಸಲು 90 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿ ಸಿದ್ದಪಡಿಸಲಾಗಿದ್ದು 2026-27ನೇ ಸಾಲಿನಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ಬೆಂಗಳೂರಿನ ಚಿಕ್ಕಲಸಂದ್ರ ಕೆರೆ ಹಾಗೂ ರಾಜಕಾಲುವೆ ಒತ್ತುವರಿಯನ್ನು ಕಂದಾಯ ಇಲಾಖೆಯಿಂದ ತೆರವುಗೊಳಿಸಿ ತಂತಿ ಬೇಲಿ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜ್ ಅವರು, ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆ ಗುಂಡಿನ ದಾಳಿಗೆ ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಪ್ರಕರಣದ

0: ತನಿಖೆಗೆ ಎಸ್ಐಟಿ ರಚಿಸಬೇಕೆಂದು ಆಗ್ರಹಿಸಿದರು. ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜುಗಳ ಅಕ್ರಮ ಅನುಮೋದನೆ ಪರಿಶೀಲನಾ ಜಂಟಿ ಸಮಿತಿಯ ಅವಧಿಯನ್ನು ಮುಂದಿನ 12 ತಿಂಗಳವರೆಗೆ ವಿಸ್ತರಿಸುವ ಪ್ರಸ್ತಾವನೆಗೆ ಸಹಮತ ಕೋರಿ ಪ್ರಸ್ತಾಪವನ್ನು ಸದಸ್ಯ ಎಸ್ವಿ ಸುಂಕನೂರ ಮಂಡಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಿಗಳ ಮಾರಾಟ ಹಾಗೂ ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಿಸಲಾಗಿದ್ದು, ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು, 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಹಾಗೂ ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಿಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ರಾಜ್ಯದ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಸಂಘಟನೆಯ ನಿಯೋಗದೊಂದಿಗೆ ಚರ್ಚಿಸಿದ ಸಚಿವರು, ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ರಚಿಸಲಾಗಿರುವ ಸಚಿವ ಸಂಪುಟದ ಉಪಸಮಿತಿಯಲ್ಲಿ ತಾವು ಸದಸ್ಯರಾಗಿದ್ದು, ನೌಕರರ ಶ್ರಮದ ಕುರಿತು ಸರ್ಕಾರಕ್ಕೆ ಸಂಪೂರ್ಣ ಸಹಾನುಭೂತಿ ಇದೆ ಎಂದರು. ಸರ್ಕಾರದ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ನೆರವು ಹಾಗೂ ಬೆಂಬಲವನ್ನು ಒದಗಿಸುವುದಾಗಿ ಅವರು ಭರವಸೆ ನೀಡಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಮಾತನಾಡಿ, ಜೀತ ಪದ್ಧತಿ, ಉಳುವವನೇ ಭೂಮಿಯ ಒಡೆಯ ಸೇರಿದಂತೆ ಹಲವು ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಸಮಾನತೆಯನ್ನು ಕಲ್ಪಿಸುವಲ್ಲಿ ದೇವರಾಜ ಅರಸು ಅವರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಹೊಸ ಆಯಾಮ ನೀಡಿದ, ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಬಲ ತುಂಬಿದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಕೊಡುಗೆ ಸ್ಮರಣೀಯ ಎಂದು ಬಾಗಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಗೆ ಹೇಳಿದ್ದಾರೆ. ಬಡವರ ಹಿಂದುಳಿದವರ ಅಭಿವೃದ್ಧಿಗೆ ಶ್ರಮಿಸಿದ ಧೀಮಂತ ನಾಯಕ ಡಿ ದೇವರಾಜ ಅರಸು ಅವರು ರಾಜ್ಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಅವರು ಕಂಡ ಕನಸನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಹೇಳಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸದ್ಭಾವನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಾತಿ, ಧರ್ಮ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ದೇಶದ ಎಲ್ಲರೂ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂಬ ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞಾವಿಧಿಯನ್ನು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಬೋಧಿಸಿದರು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತದಲ್ಲಿ ಎಲ್ಲ ಸಮುದಾಯಗಳ ನಡುವೆ ಪರಸ್ಪರ ಗೌರವ ಮತ್ತು ವಿಶ್ವಾಸವನ್ನು ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಪಿಎಂ ಕಿಸಾನ್ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ ಇಕೆವೈಸಿ ಪೂರ್ಣಗೊಳಿಸುವುದನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿದೆ. ಪಾರದರ್ಶಕತೆ ಕಾಯ್ದುಕೊಳ್ಳಲು ಹಾಗೂ ನಕಲಿ ಮತ್ತು ಮೃತ ಫಲಾನುಭವಿಗಳನ್ನು ಯೋಜನೆಯಿಂದ ಕೈಬಿಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ಇಕೆವೈಸಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿ ಮಾತ್ರ ಮಾನ್ಯವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತವಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ನಮಸ್ಕಾರ, ಎಲ್ಲಾ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಈ ವಿಷಯ ಕುರಿತು ಮಾಹಿತಿ ನೀಡಲು ಆಕಾಶವಾಣಿಗೆ ಆಗಮಿಸಿದ್ದಾರೆ ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಸರ್. ಸರ್, ನಿಮಗೆ ಆಕಾಶವಾಣಿಗೆ ಸ್ವಾಗತ.
6: ನಮಸ್ಕಾರ ಮೇಡಮ್.
5: ನಮಸ್ಕಾರ ಸರ್. ಪುನಶ್ಚೇತನ ಕೃಷಿ ಹಾಗಂದ್ರೆ ಏನು?
6: ಪುನಶ್ಚೇತನ ಕೃಷಿ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ಸಮಗ್ರ ಮತ್ತು ಸಮಗ್ರತೆಯ ದೃಷ್ಟಿಯನ್ನು ಹೊಂದಿರತಕ್ಕಂಥ ಕೃಷಿ ವಿಧಾನವಾಗಿದೆ. ಇದರ ಮುಖ್ಯ ಉದ್ದೇಶಗಳು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುವುದು, ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸುಧಾರಿಸುವುದು, ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದಕತೆ ಮತ್ತು ರೈತರ ಜೀವನೋಪಾಯವನ್ನು ದೀರ್ಘಕಾಲಿಕವಾಗಿ ಖಚಿತಪಡಿಸಿಕೊಳ್ಳುವುದು ಈ ಪುನರುತ್ಪಾದಕ ಕೃಷಿಯ ಮುಖ್ಯ ಉದ್ದೇಶಗಳಾಗಿದೆ. ಸಾಂಪ್ರದಾಯಿಕ ಸುಸ್ಥಿರ ಕೃಷಿ ವಿಧಾನಗಳು ಈಗಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳುವುದರ ಮೇಲೆ ಹೆಚ್ಚು ಗಮನ ಹರಿಸುವುದಾದರೆ, ಆದರೆ ಪುನಶ್ಚೇತನ ಕೃಷಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕೃತಿಯ ಮೂಲ ಬಂಡವಾಳಗಳನ್ನು ಮರುನಿರ್ಮಿಸುವುದರ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ. ಇದರಲ್ಲಿ ಮುಖ್ಯವಾಗಿ ಮಣ್ಣಿನಲ್ಲಿರತಕ್ಕಂಥ ಸಾವಯವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಿಸುವುದು, ಜನಸಂಪನ್ಮೂಲಗಳನ್ನು ಸಂರಕ್ಷಿಸಿ ಪುನರ್ಜೀವನಗೊಳಿಸುವುದು, ಮರಗಳ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸತಕ್ಕಂಥದ್ದು ಹಾಗೂ ಪ್ರಕೃತಿಕ ಜೈವಿಕ ಕ್ರಿಯೆಗಳನ್ನು ಪುನರ್ ಸಕ್ರಿಯಗೊಳಿಸುವುದು ಈ ಪುನರುತ್ಪಾದಕ ಕೃಷಿಯ ಮುಖ್ಯ ಗುರಿಗಳಾಗಿವೆ. ಈ ರೀತಿಯಾಗಿ ಪುನಶ್ಚೇತನ ಕೃಷಿ ಕೇವಲ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದಲ್ಲ, ಮಣ್ಣು, ನೀರು, ಮರಗಳು ಮತ್ತು ಜೀವ ವೈವಿಧ್ಯತೆಯಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಃ ಬಲಪಡಿಸುವ ಮೂಲಕ ಪರಿಸರ ಸಂರಕ್ಷಣೆ, ಹವಾಮಾನ ಸ್ಥೈರ್ಯ ಹಾಗೂ ರೈತರ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸಿಕೊಳ್ಳುವ ಒಂದು ಕೃಷಿ ವಿಧಾನವಾಗಿದೆ ಅಂತ ಹೇಳ್ಬೋದು ಮೇಡಮ್.
5: ಸರ್, ನಮ್ಮ ಭಾರತದಲ್ಲಿ ಕಾಫಿ ಕೃಷಿಗೆ ಪುನಶ್ಚೇತನ ಕೃಷಿ ಹೇಗೆ ಅನ್ವಯವಾಗುತ್ತೆ?
6: ಒಳ್ಳೆಯ ಪ್ರಶ್ನೆ. ಭಾರತದಲ್ಲಿ ಕಾಫಿಯನ್ನ ಸಾಂಪ್ರದಾಯಿಕವಾಗಿ ನೆರಳು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೆಯಲಾಗುತ್ತದೆ. ವಿಶೇಷವಾಗಿ ಪಶ್ಚಿಮಘಟ್ಟ ಮತ್ತು ಪೂರ್ವಘಟ್ಟ ಪ್ರದೇಶಗಳಲ್ಲಿ ಕಾಫಿ ತೋಟಗಳು ವಿವಿಧ ಸ್ಥಳೀಯ ಮತ್ತು ಆರ್ಥಿಕವಾಗಿ ಉಪಯುಕ್ತ ಮರಗಳ ಬಹುಹಂತದ ನೆರಳಿನಲ್ಲಿ ಬೆಳೀತಾ ಇದ್ದೀವಿ. ಈ ಕಾಫಿ ಕೃಷಿ ಅರಣ್ಯ ಪದ್ಧತಿಗಳು ಇಂಗಾಲದ ಸಂರಕ್ಷಣೆ, ಸೂಕ್ಷ್ಮ ಹವಾಮಾನ ನಿಯಂತ್ರಣ, ಜೀವ ವೈವಿಧ್ಯತೆ ಸಂರಕ್ಷಣೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಗೂ ಹೆಚ್ಚುವರಿ ಆದಾಯದಂತಹ ಅನೇಕ ಪರಿಸರ ಸೇವೆಗಳನ್ನು ಒದಗಿಸುತ್ತದೆ. ಆದ್ದರಿಂದ ಭಾರತದಲ್ಲಿ ಈಗಾಗಲೇ ಇರುವ ಪರಿಸರ ಸ್ನೇಹಿ ಕಾಫಿ ಪದ್ಧತಿಗಳು ಪುನಶ್ಚೇತನ ಕಾಫಿ ಕೃಷಿಗಳ ಮೂಲಕ ಮತ್ತಷ್ಟು ಬಲಪಡಿಸಿಕೊಳ್ಳುವಂಥದ್ದನ್ನು ನಾವು ಹೇಳ್ಬೋದು ಮೇಡಮ್.
5: ಈಗ ನಮ್ಮ ಭಾರತದಲ್ಲಿ ಕಾಫಿ ಕೃಷಿ ಪುನಶ್ಚೇತನ ಕೃಷಿಗೆ ಏಕೆ ಸೂಕ್ತವಾಗಿ ಇದೆ?

0: ಅಂತ ನಾವು ಇದು ಮಾಡಬಹುದು.
1: ಖಂಡಿತವಾಗ್ಲೂ ಭಾರತದ ಕಾಫಿ ತೋಟಗಳು ನಾನು ಆವಾಗಲೇ ಹೇಳಿದ ಹಾಗೆ ಪರಿಸರ ಸ್ನೇಹಿ ಮತ್ತು ಜೀವ ವೈವಿಧ್ಯದಿಂದ ಸಮೃದ್ಧವಾದ ಕೃಷಿ ವ್ಯವಸ್ಥೆಗಳೆಂದು ಗುರುತಿಸಲ್ಪಟ್ಟಿವೆ. ಕಾಫಿಯನ್ನು ಸಾಮಾನ್ಯವಾಗಿ ಮರಗಳ ಅಡಿಯಲ್ಲಿ ಬೆಳೆಯುವುದರಿಂದ ತೋಟಗಳಲ್ಲಿ ಸಂಕೀರ್ಣವಾದ ಕೃಷಿ ಅರಣ್ಯ ಪರಿಸರ ನಿರ್ಮಾಣವಾಗುತ್ತದೆ. ಈ ವ್ಯವಸ್ಥೆಗಳು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಜೊತೆಗೆ ಮಣ್ಣು ಮತ್ತು ನೀರನ್ನು ಕಾಪಾಡುತ್ತದೆ, ತೋಟದ ಉಷ್ಣಾಂಶವನ್ನು ನಿಯಂತ್ರಿಸಿ ಮತ್ತು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಉದಾಹರಣೆ ನೋಡುವುದಾದರೆ ಭಾರತದ ನೆರಳಿನಲ್ಲಿ ಬೆಳೆಯುವ ಕಾಫಿ ವ್ಯವಸ್ಥೆಗಳು ಪ್ರತಿಯೊಂದು ಹೆಕ್ಟರಿಗೆ ಸುಮಾರು 140-220 ಟನ್ಗಳಷ್ಟು ಇಂಗಾಲವನ್ನು ಸಂಗ್ರಹಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಪಶ್ಚಿಮ ಘಟ್ಟದ ಕಾಫಿ ತೋಟಗಳು ಪಕ್ಷಿಗಳು, ಸಸ್ತನಿಗಳು ಮತ್ತು ಮಣ್ಣಿನ ಸೂಕ್ಷ್ಮ ಜೀವಿಗಳು ಸೇರಿದಂತೆ ಅಪಾರ ಜೀವ ವೈವಿಧ್ಯತೆಗೆ ಆಶ್ರಯವನ್ನು ನೀಡತಕ್ಕಂಥದ್ದಾಗಿದೆ. ಹೀಗಾಗಿ ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಪ್ರಕೃತಿಗೆ ಅನುಕೂಲಕರವಾದ ಕೃಷಿ ಮಾದರಿಯಾಗಿದ್ದು ಪುನಶ್ಚೇತನ ಕಾಫಿ ಕೃಷಿಯ ಮೂಲಕ ಅದರ ಪರಿಸರ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಮತ್ತಷ್ಟು ಈ ಪುನರುತ್ಪಾದಕ ಕೃಷಿ ಮುಖಾಂತರ ಹೆಚ್ಚು ಮಾಡಬಹುದಾಗಿದೆ.
0: ಸರಿ ಸರ್, ಈ ನಮ್ಮ ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಒದಗಿಸುವಂತಹ ಪ್ರಮುಖ ಪರಿಸರ ಸೇವೆಗಳು ಯಾವುವು ಸರ್?
1: ಇದು ಅತಿ ಉತ್ತಮವಾದಂತಹ ಪ್ರಶ್ನೆ ಮೇಡಮ್. ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಅನೇಕ ಪರಿಸರ ಸ್ನೇಹಿ ಮತ್ತು ಪರಿಕರ ಸೇವೆಗಳನ್ನು ಒದಗಿಸುತ್ತದೆ. ಅವುಗಳಲ್ಲಿ ನೋಡುವುದಾದರೆ ಮುಖ್ಯವಾಗಿ ಇಂಗಾಲದ ಸಂಗ್ರಹಣೆ ಅಥವಾ ನಾವು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ, ಸೂಕ್ಷ್ಮ ಹವಾಮಾನ ನಿಯಂತ್ರಣ ಮೈಕ್ರೋ ಕ್ಲೈಮೇಟ್ ರೆಗ್ಯುಲೇಷನ್, ಜೀವ ವೈವಿಧ್ಯ ಸಂರಕ್ಷಣೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಪೋಷಕಾಂಶಗಳ ಮರುಬಳಕೆ, ಪರಾಗಸ್ಪರ್ಶಕ್ಕೆ ನೆರವು ನೀಡತಕ್ಕಂಥದ್ದು, ನೈಸರ್ಗಿಕ ಕೀಟಗಳ ನಿರ್ವಹಣೆ, ರೈತರಿಗೆ ಹೆಚ್ಚುವರಿ ಆದಾಯಕ್ಕೆ ಅನುಕೂಲ ಬರತಕ್ಕಂಥ ಅವಕಾಶಗಳು, ಇತ್ತಿತ್ತಲಾಗಿ ಸುಸ್ಥಿರ ಕ್ರಮಗಳಿಂದ ಬೆಳೆದಂಥ ಬೆಳೆಗಳಿಗೆ ಹೆಚ್ಚು ಬೇಡಿಕೆ ಇದೆ. ಮುಖ್ಯವಾಗಿ ಕಾಫಿಯಲ್ಲಿ ನೋಡೋದಾದರೆ ಯುರೋಪ್ ದೇಶಗಳಲ್ಲಿ ಇತ್ತೀಚೆಗೆ ಕಂಡಂಥ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ನಲ್ಲಿ EUDR ಯುರೋಪಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆ್ಯಕ್ಟ್, ಅಂದರೆ ನಾವು ಅರಣ್ಯ ನಾಶ ಮಾಡಿ ಯಾವುದೇ ಕೃಷಿ ಉತ್ಪನ್ನಗಳನ್ನು ಬೆಳೆದ್ರೆ ಆ ದೇಶಕ್ಕೆ ನಾವು ರಫ್ತು ಮಾಡಲಿಕ್ಕಾಗಲ್ಲ. ಕಾಫಿ ಮುಖ್ಯವಾಗಿ ರಫ್ತು ಬೆಳೆ, ಇದನ್ನು ನಾವು ಸುಲಭವಾಗಿ ನಾವು ಕಂಪ್ಲೈ ಮಾಡ್ಬೋದು, ಆದರೆ ಆ ರೆಗ್ಯುಲೇಷನ್ಗೆ ನಾವು ಸುಲಭವಾಗಿ ಹೊಂದಗಿಸ್ಕೊಳ್ತಕ್ಕಂಥ ಕೂಡ ಲಾಭ ಇದೆ. ಈ ಎಲ್ಲ ಕಾರಣಗಳಿಂದ ನೆರಳಿನಲ್ಲಿ ಬೆಳೆಯತಕ್ಕಂಥ ಕಾಫಿ ವ್ಯವಸ್ಥೆಗಳು ಪರಿಸರ ಮತ್ತು ಆರ್ಥಿಕ ಎರಡು ದೃಷ್ಟಿಯಿಂದ ಬಹಳ ಮಹತ್ವವಾಗಿದೆ.
0: ಸರಿ ಸರ್. ಸರ್, ನಮ್ಮ ಭಾರತ ದೇಶದಲ್ಲಿ ಈ ಕಾಫಿ ಪುನಶ್ಚೇತನವಾಗಬೇಕಂದ್ರೆ ಕಾಫಿ ಕೃಷಿ ಏಕೆ ಅಗತ್ಯವಾಗಿ ಬೇಕು?
1: ಇದು ಒಂದು ಉತ್ತಮವಾದಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ನಾವು ಭಾರತದ ಕಾಫಿ ವ್ಯವಸ್ಥೆಗಳು ಪರಿಸರ ಸ್ನೇಹಿ, ಜೀವ ವೈವಿಧ್ಯತೆ ಸಮೃದ್ಧವಾಗಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸವಾಲುಗಳು ಅವುಗಳ ಸುಸ್ಥಿರತೆ ಮತ್ತು ದೀರ್ಘಕಾಲಿಕ ಉತ್ಪಾದನೆಗೆ ಅಪಾಯನ ಉಂಟು ಮಾಡತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹವಾಮಾನ ವೈಪರೀತ್ಯತೆ ಅಥವಾ ಕ್ಲೈಮೇಟ್ ವೇರಿಯಬಿಲಿಟಿ ಅಂತ ಹೇಳ್ತೀವಿ, ಅನಿಯಮಿತ ಮಳೆ, ದೀರ್ಘಕಾಲಿಕ ಬರ, ಹೂ ಬಿಡುವುದರ ಸಮಯದಲ್ಲಿ ಮಳೆ ಬಾರದೇ ಇರತಕ್ಕಂಥದ್ದು, ಹಾಗೂ ಹೆಚ್ಚುತ್ತಿರುವ ತಾಪಮಾನಗಳು ಕಾಫಿ ಗಿಡಗಳ ಹೂ ಬಿಡುವಿಕೆ, ಕಾಯಿ ಬೆಳವಣಿಗೆ, ಕಾಫಿ ಗುಣಮಟ್ಟದ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಎರಡನೇದು ವಿಚಾರ ನಾವು ಹೇಳಬೇಕಾದ್ರೆ ನೆರಳಿನ ಮರಗಳನ್ನು ಕಡಿಮೆ ಮಾಡಿ, ಥಿನ್ನಿಂಗ್ ಆಫ್ ದಿ ಸೇಡ್ ಟ್ರೀಸ್ ಅಂತ ಹೇಳ್ತೀವಿ ನಾವು, ನೆರಳಿನ ಮರಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ ಬೆಳೆಗಾರ ಬಂಧುಗಳು. ಅಲ್ಪಾವಧಿಯ ಇಳುವರಿ ಹೆಚ್ಚಳ ಮಾಡತಕ್ಕಂಥ ಉದ್ದೇಶದಿಂದ ಸ್ಥಳೀಯ ಮರಗಳನ್ನು ಕಡಿದ್ಬಿಟ್ಟು ತೆರಳುಗೊಳಿಸಿ ಒಂದೇ ಸಿಲ್ವರ್ ಓಕು ಅಥವಾ ಒಂದೇ ತರನಾದಂಥ ಮರಗಳನ್ನು ಹಾಕ್ತಾ ಇದ್ದಾರೆ. ಇದರಿಂದ ಜೀವ ವೈವಿಧ್ಯತೆ, ಇಂಗಾಲದ ಸಂಗ್ರಹಣಾ ಸಾಮರ್ಥ್ಯ, ಮಣ್ಣಿನ ಪೋಷಕಾಂಶಗಳ ಉಳಿದುಕೊಳ್ಳುವ ಸಾಮರ್ಥ್ಯ, ಹವಾಮಾನ ಬದಲಾವಣೆಯ ತಗ್ಗಿಸುವ ಸಾಮರ್ಥ್ಯನೂ ಕೂಡ ಕುಂಠಿತವಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು, ಮಣ್ಣಿನಲ್ಲಿ ಇರತಕ್ಕಂಥ ಸಾವಯವ ಪದಾರ್ಥಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಪುನಶ್ಚೇತನ ಕೃಷಿ ಒಂದು ಅಡಿಪಾಯ ಅಂತ ನಾವು ಹೇಳ್ಬೋದು ಮೇಡಮ್.
0: ಸರಿ ಸರ್. ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ, ಅಂದ್ರೆ ಪುನಶ್ಚೇತನವಾಗಬೇಕಂದ್ರೆ ಮುಖ್ಯವಾಗಿ ಕಾಫಿ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಪದ್ಧತಿಗಳನ್ನ ನಾವು ನೋಡ್ತೀವಿ, ಆ ಪದ್ಧತಿಗಳು ಯಾವ ಸ್ವಲ್ಪ ತಿಳಿಸ್ಕೊಡಿ ಸರ್?
1: ಖಂಡಿತವಾಗಿಲೂ, ಅತ್ಯಂತ ಪ್ರಮುಖ ಪದ್ಧತಿಗಳಲ್ಲಿ ಒಂದು ಅಂತಂದ್ರೆ ಜೀವ ವೈವಿಧ್ಯ ಮತ್ತು ಬಹು ಹಂತದ ನೆರಳಿನ ಮರಗಳನ್ನ ಕಾಪಾಡೋದಾಗಿದೆ. ನೆರಳು ನಿರ್ವಹಣೆ ಪುನಶ್ಚೇತನ ಕಾಫಿಯ ಒಂದು ಆಧಾರ ಸ್ತಂಭವಾಗಿದೆ ಅಂತ ನಾವು ಹೇಳ್ಬೋದು. ವಿವಿಧ ಜಾತಿಯ ನೆರಳಿನ ಮರಗಳನ್ನು

0: ತೋಟದಲ್ಲಿ ಇಟ್ಕೊಳ್ಳೋದ್ರಿಂದ ಸೂಕ್ಷ್ಮ ಹವಾಮಾನ ನಿಯಂತ್ರಣವಾಗುತ್ತದೆ, ಇಂಗಾಲ ಸಂಗ್ರಹಣ ಸಾಮರ್ಥ್ಯನೂ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ರೈತರು ಸ್ಥಳೀಯ ನೆರಳಿನ ಮರಗಳನ್ನು ಉಳಿಸುವುದರ ಜೊತೆಗೆ ವಿವಿಧ ಜಾತಿಯ ಮರಗಳನ್ನು ಕೂಡ ನಾವು ಬೆಳೀಲಿಕ್ಕೆ ಉತ್ತೇಜನವನ್ನು ಕೊಡ್ತಾ ಇರ್ತೀವಿ.
1: ಈ ಸ್ಥಳೀಯ ಮರಗಳು ಅಂತ ಹೇಳಿದ್ರೆ, ಈ ಸ್ಥಳೀಯ ಮರಗಳು ಮತ್ತೆ ಮಿಶ್ರ ನೆರಳು ಮರಗಳು ಉತ್ತಮವಾಗಿ ತೋರಿಸುವ ರೀತಿಯಲ್ಲಿ ನಮಗೆ ಸಾಕ್ಷ್ಯ ಏನಾದರೂ ಇದೆಯಾ?
0: ಖಂಡಿತವಾಗಿಯೂ ಹೌದು. ನಾವು ಸಂಶೋಧನೆ ಪ್ರಕಾರ ಸ್ಥಳೀಯ ಮತ್ತು ಮಿಶ್ರ ಜಾತಿಯ ನೆರಳ ವ್ಯವಸ್ಥೆಗಳು ಸಿಲ್ವರ್ ಓಕ್ನಂತ ವಿದೇಶಿಯ ನೆರಳಿನ ಮರಗಳ ಪ್ರಾಬಲ್ಯವಿರುವ ವ್ಯವಸ್ಥೆಗಳಿಗಿಂತ ಹೆಚ್ಚಿನ ಜೈವಿಕ ದ್ರವ್ಯರಾಶಿ, ಅಂದರೆ ನಾವು ಬಯೋಮಾಸ್ ಅಂತ ಹೇಳ್ತೀವಲ್ಲ, ಅದು ಮತ್ತು ಇಂಗಾಲದ ಸಂಗ್ರಹಣೆ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ನಾನು ಆವಾಗಲೇ ಹೇಳಿದಾಗೆ ಸರಾಸರಿ ಸಣ್ಣ ಒಂದು ಫಾರೆಸ್ಟ್ ವ್ಯವಸ್ಥೆಗಿಂತನೂ ಕೂಡ ಈ ಸ್ಥಳೀಯ ಮತ್ತು ಮಿಶ್ರ ಜಾತಿ ಮರಗಳಿದ್ದರೆ ಇಂಗಾಲದ ಸಂಗ್ರಹಣೆ ಮತ್ತು ಜೈವಿಕ ವೈವಿಧ್ಯತೆಗೆ ಹೆಚ್ಚು ಅನುಕೂಲವಾಗುತ್ತೆ. ಬೇರೆ ಬರೀ ಒಂದೇ ತರನಾದಂಥ ಸಿಲ್ವರ್ ಓಕ್ನಂಥ ವಿದೇಶಿ ಮರಗಳ ಇರತಕ್ಕಂಥ ವ್ಯವಸ್ಥೆಗಿಂತನೂ ಕೂಡ ಸ್ಥಳೀಯ ಮತ್ತು ಮಿಶ್ರ ಮರಗಳು ಇರೋದ್ರಿಂದ ಹೆಚ್ಚಿನ ಒಂದು ಸೂಕ್ಷ್ಮ ಪರಿಸರ ವ್ಯವಸ್ಥೆ ಹೆಚ್ಚಾಗಿ ಕಾಫಿಯ ಸ್ಥಿರತೆ ಉತ್ಪಾದನೆಯಲ್ಲಿ ಸ್ಥಿರತೆಯನ್ನು ನಾವು ಕಂಡ್ಕೋಬಹುದು.
1: ಕಾಫಿ ಬೆಳೆಯೋದಕ್ಕೆ ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನ ಕೆಲವು ಟೈಮಲ್ಲಿ ಬಳಸಬೇಕಾಗುತ್ತೆ. ಅದು ಯಾವ ರೀತಿ ಸಾವಯವ ಪದಾರ್ಥವನ್ನು ಹೇಗೆ ಹೆಚ್ಚಿಸಬಹುದು ಸರ್?
0: ಇದು ಒಂದು ಉತ್ತಮವಾದಂತಹ ಪ್ರಶ್ನೆ ಅಂತ ಹೇಳ್ತೀನಿ ಮೇಡಮ್. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿ ಕೃಷಿಗೆ ಮೂಲಾಧಾರವಾಗಿದೆ. ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಹೆಚ್ಚಿಸಲು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಮೊದಲನೇದಾಗಿ ಮಣ್ಣಿನ ಹೊದಿಕೆ ಅಥವಾ ಮಲ್ಚಿಂಗ್ ಅಂತ ಹೇಳ್ತೀವಿ, ಕೃಷಿ ಅವಶೇಷಗಳ ಮರುಬಳಕೆ ಮಾಡುವುದಾಗಿರ್ಬೋದು, ಕಾಂಪೋಸ್ಟ್ ಬಳಕೆ, ಎರೆಹುಳು ಗೊಬ್ಬರಗಳ ಬಳಕೆ, ಬಿದ್ದ ಎಲೆಗಳನ್ನು ಮರಳಿ ಮಣ್ಣಿಗೆ ಸೇರಿಸತಕ್ಕಂಥ ಕ್ರಮಗಳಾಗಿರ್ಬೋದು, ಕಾಫಿ ಪಲ್ಪನ್ನು ಮರುಬಳಕೆ ಆಗಿರ್ಬೋದು, ಕತ್ತರಿಸಿದ ರಂಬೆ ಮತ್ತು ಇತರ ಅವಶೇಷಗಳನ್ನು ಸಮರ್ಪಕವಾಗಿ ಬಳಸುವುದರ ಮುಖಾಂತರ ಮಣ್ಣಿನ ಫಲವತ್ತತೆ ಹೆಚ್ಚಬಹುದು. ಒಂದು ಮಾತನ್ನು ಹೇಳ್ಬೋದು, ಕೃಷಿ ಅವಶೇಷಗಳು ತ್ಯಾಜ್ಯವನ್ನು ನೋಡದೆ ಸಂಪನ್ಮೂಲವೆಂದು ಪರಿಗಣಿಸುವುದರ ಮುಖಾಂತರ ನಾವು ಮಣ್ಣಿನ ಸಾವಯವ ಪದಾರ್ಥವನ್ನು ಹೆಚ್ಚು ಮಾಡಬಹುದಾಗಿದೆ.
1: ಈಗ ನಮ್ಮ ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಯಾವ ರೀತಿ ಹೆಚ್ಚಿಸ್ಕೋಬಹುದು ಅಂತ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ಈ ಕಾಫಿ ತೋಟದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ ಕ್ರಮಗಳನ್ನು ನಾವು ಕೈಗೊಳ್ಬಹುದು ಸರ್?
0: ಸಾಮಾನ್ಯವಾಗಿ ನೀವು ಕಾಫಿ ಬೆಳೀತಕ್ಕಂಥ ಪ್ರದೇಶಗಳನ್ನು ನೋಡೋದಾದ್ರೆ ಪಶ್ಚಿಮ ಮತ್ತು ಪೂರ್ವ ಘಟ್ಟ ಪ್ರದೇಶಗಳ ಗುಡ್ಡಗಾಡುಗಳಲ್ಲಿ ಕಾಫಿಯನ್ನು ಬೆಳೆಯಲಾಗ್ತಿದೆ. ಇದು ಇಳಿಜಾರಿನಲ್ಲಿ ಬೆಳೆಯೋದ್ರಿಂದ ಮಣ್ಣು ಕೊಚ್ಚನೆ ಹೆಚ್ಚಾಗ್ತಾ ಇರುತ್ತೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಬಾಹ್ಯರೇಖೆ ಆಧಾರಿತ ನಾಟಿ ಅಥವಾ ನಾವು ಕಂಟ್ರೋಲ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಕಂಟ್ರೋಲ್ ಪ್ಲಾಂಟಿಂಗ್ ಮಾಡೋದಾಗಿರ್ಬೋದು, ಕ್ರಿಡಲ್ ಪಿಟ್ಸ್ ಅಥವಾ ತೊಟ್ಟಿಲು ಗುಂಡಿಗಳನ್ನು ತೊಡುವುದಾಗಿರ್ಬೋದು, ಮಣ್ಣಿನ ಮುಚ್ಚಗತೆ ಅಥವಾ ಕವರ್ ಡಿಗ್ಗಿಂಗು, ಸೂಕ್ತ ಒಳಚರಂಡಿ ಕಾಲುವೆಗಳು, ಕೃಷಿ ಹೊಂಡಗಳು, ನೆಲ ಮುಚ್ಚುವ ಬೆಳೆಗಳು ಅಥವಾ ಕವರ್ ಕ್ರಾಪ್ಸ್, ಈ ಎಲ್ಲ ಕ್ರಮಗಳನ್ನು ಅಳವಡಿಸಿರುವ ಮುಖಾಂತರ ನೀರಿನ ಹರಿವನ್ನು ಕಡಿಮೆ ಮಾಡಿ ನೀರು ಮಣ್ಣಿನೊಳಗೆ ಹೀರಿಕೊಳ್ಳುವುದನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನನ್ನು ಕೂಡ ನಾವು ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲವಾಗುತ್ತದೆ.
1: ಈ ಕ್ರಮಗಳ ಜೊತೆಗೆ ಕಾಫಿ ಕೃಷಿಗೆ ಹವಾಮಾನ ಸ್ಥಿರತೆಯನ್ನು ಹೆಚ್ಚಿಸಲು ನೀರಾವರಿ ಹೇಗೆ ಸಹಾಯ ಮಾಡುತ್ತದೆ ಸರ್?
0: ಖಂಡಿತವಾಗಲೂ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಬರ ಪರಿಸ್ಥಿತಿಯನ್ನು ಎದುರಿಸಲು ನೀರಾವರಿ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯ. ರೈತರು ಮಳೆ ನೀರನ್ನು ಕೊಯ್ಲು ಮಾಡೋದ್ರ ಜೊತೆಗೆ ತುಂತುರು ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಲ್ಲ, ಮೈಕ್ರೋ ಸ್ಪ್ರಿಂಕ್ಲರ್ ಮತ್ತು ಹನಿ ನೀರಾವರಿ ವ್ಯವಸ್ಥೆಗಳನ್ನು ಬಳಸಬಹುದು. ಮುಖ್ಯವಾಗಿ ಕಾಫಿಯನ್ನು ಮಳೆ ಆಶ್ರಿತ ಬೆಳೆಯಾಗಿ ಬೆಳೀತಾ ಇದ್ರೂ ಕೂಡ ಹೂ ಬಿಡತಕ್ಕಂಥ ಸಮಯದಲ್ಲಿ, ಅಂದರೆ ನಾವು ಬ್ಲಾಸಮ್ ಮತ್ತು ಬ್ಯಾಕಿಂಗ್, ಇದು ಬರಗಾಲಕ್ಕೆ ಅನುಗುಣವಾಗಿ ಬರತಕ್ಕಂಥದ್ದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ, ಆ ತಿಂಗಳಲ್ಲಿ ಮಳೆ ಆರ್ತಕ್ಕಂಥ ಸಂಭವನೆ ಕಡಿಮೆ ಇರುತ್ತೆ. ಅಂಥ ಸಮಯದಲ್ಲಿ ಹೂ ಬಿಡಲಿಕ್ಕೆ ಮತ್ತು ಹಿಮ್ಮಳೆಯಾಗಿ ಹೂ ಚೆನ್ನಾಗಿ ಕಟ್ಟಲಿಕ್ಕೆ ಈ ಹಂತಗಳಲ್ಲಿ ನೀರಾವರಿ ಕೊಡೋದ್ರಿಂದ ನಾವು ಇಳುವರಿಯನ್ನು ಡಬಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆದೊಂದು ದೃಷ್ಟಿಕೋನದಲ್ಲಿ ಹವಾಮಾನ ಏರ್ಪಡಿದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಂದ್ರೆ ನೀರಾವರಿ ವ್ಯವಸ್ಥೆ ಬಹಳ ಮುಖ್ಯವಾಗಿದೆ.
1: ಸರ್, ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಬೆಳೆ ವೈವಿಧ್ಯೀಕರಣ ಎಂದ್ರೆ ಏನು, ಹಾಗೆ ಅದು ನಮಗೆ ಏಕೆ ಮುಖ್ಯವಾಗಿ ಬೇಕಾಗುತ್ತೆ?
0: ಖಂಡಿತವಾಗಿಯೂ ಬೆಳೆ ವೈವಿಧ್ಯೀಕರಣ ಅಂದ್ರೆ ಕಾಫಿ ಒಟ್ಟಿಗೆ ವಿವಿಧ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಮತ್ತು ಸಂಬಂಧಿತ ಕೃಷಿ ಚಟುವಟಿಕೆಗಳನ್ನು ಸಂಯೋಜಿಸುವುದು. ಕಾಫಿ ತೋಟಗಳಲ್ಲಿ ಉದಾಹರಣೆಗೆ ಕಾಳುಮೆಣಸು, ಕಿತ್ತಳೆ, ಅವಕೇಡು ಅಥವಾ ಬೆಣ್ಣೆಹಣ್ಣು ಅಂತ ಹೇಳ್ತೀವಿ, ಬಾಳೆ, ಏಲಕ್ಕಿ, ವಿವಿಧ ಮಸಾಲೆ ಪದಾರ್ಥಗಳನ್ನು ನಾವು ಬೆಳೀತಕ್ಕಂಥದ್ದು, ಜೊತೆಗೆ ಸೂಕ್ತವಾದ ಪಶು ಸಂಗೋಪನಾ ಚಟುವಟಿಕೆಗಳನ್ನು ಕೂಡ ಕೈಗೊಳ್ಳಬಹುದು. ಇದರಿಂದ ಏನಾಗುತ್ತೆ, ಬರೀ ಒಂದೇ ಬೆಳೆ ಬೆಳೆಯೋದ್ರಿಂದ ನಾವು ವರ್ಷದಲ್ಲಿ ಆದಾಯವನ್ನು ಒಂದೇ

0: ಬಾರಿ ನಿರೀಕ್ಷಿಸಬಹುದು. ಕಾಫಿಯೊಟ್ಟಿಗೆ ಸಮಗ್ರತೆ ಇದ್ರೆ ನಮ್ಗೆ ಪ್ರತಿ ತಿಂಗಳೂ ಕೂಡ ಆದಾಯದ ಮೂಲ ಇರುತ್ತೆ. ಅಂದ್ರೆ ಇನ್ಕಮ್ ಸ್ಪ್ರೆಡಿಂಗ್ ಥ್ರೂಔಟ್ ದಿ ಇಯರ್ ಅಂತ ಹೇಳ್ತೀವಿ. ಇಫ್ ಯು ಡಿಪೆಂಡ್ ಆನ್ ಓನ್ಲಿ ಕಾಫಿ ಮತ್ತು ಕಾಳು ಮೆಣಸಾದ್ರೆ ನಮಗೆ ಮಾರ್ಚು ಏಪ್ರಿಲ್ ತಿಂಗಳಲ್ಲಿ ಮಾತ್ರ ನಾವು ಹಣದವನ್ನ ನೋಡಬಹುದು. ಅದರ ಅಲ್ಲದೇ ಈ ಸಮಗ್ರವಾದಿ ವೈವಿಧ್ಯತೆ ಇದ್ರೆ ಪ್ರತಿ ತಿಂಗಳು ಕೂಡ ನಾವು ಆದಾಯನ ತಗೊಳ್ಳಕ್ಕೆ ಅನುಕೂಲವಾಗುತ್ತೆ.
1: ಅಂದ್ರೆ ಅದರೊಟ್ಟಿಗೆ ಬೇರೇನು ನಾವು ಇದು ಮಾಡಬಹುದು ಅಂತ.
0: ಖಂಡಿತವಾಗ್ಲೂ.
1: ಈಗ ರೈತರು ಹೊರಗಿನಿಂದ ಖರೀದಿಸುವ ಕೃಷಿ ಅಂದ್ರೆ ಇನ್ಪುಟ್ಸ್ ಮೇಲಿನ ಅವಲಂಬನೆಯನ್ನು ಹೇಗೆ ಕಡಿಮೆ ಮಾಡಬಹುದು ಸರ್?
0: ಖಂಡಿತವಾದಂತಹ ಉತ್ತಮ ಪ್ರಶ್ನೆ. ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ರೈತರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಈ ಪದ್ಧತಿಯನ್ನು ಅನುಸರಿಸುವ ಮುಖಾಂತರ ಸಾವಯವ ಜೈವಿಕ ಸಂಪನ್ಮೂಲಗಳ ಜೊತೆಗೆ ಮಣ್ಣು ಪರೀಕ್ಷೆ ಆಧಾರಿತ ಸ್ಥಳೀಯ ಅಗತ್ಯಕ್ಕಿಂತೆ ಅನುಕೂಲಕ್ಕಂತೆ ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಬಳಸಬಹುದು. ರಸಗೊಬ್ಬರಗಳ ಪರ್ಯಾಯವಾಗಿ ಕಾಂಪೋಸ್ಟು, ಎರೆಹುಳ ಗೊಬ್ಬರ, ಜೈವಿಕ ಗೊಬ್ಬರ, ನಾನು ಆಗಲೇ ಕವರ್ ಕ್ರಾಪ್ಸು, ಕೃಷಿ ಅವಶೇಷಗಳನ್ನು ಮರುಬಳಕೆ ಮಾಡುವುದರ ಮುಖಾಂತರ ನಾವು ಹೊರಗಿನಿಂದ ತರತಕ್ಕಂಥ ಪದಾರ್ಥಗಳ ಮೇಲೆ ಅವಲಂಬನೆಯನ್ನು ಖಂಡಿತವಾಗ್ಲೂ ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ತುಂಬಾ ನಾವು ಕಡಿಮೆ ಮಾಡಬಹುದು.
1: ಹಾಗೆ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಸಮಗ್ರ ಸಸ್ಯ ಆರೋಗ್ಯ ಹೇಗೆ ನಿರ್ವಹಣೆ ನಾವು ಇದು ಮಾಡ್ಬೋದು?
0: ಖಂಡಿತವಾಗಿ ಇದು ಒಂದು ಉತ್ತಮವಾದಂತ ಅಂಶ ಅಂತ ಹೇಳಬಹುದು. ಸಮಗ್ರ ಸಸ್ಯ ಆರೋಗ್ಯ ನಿರ್ವಹಣೆ ಅಥವಾ ಇಂಟಿಗ್ರೇಟೆಡ್ ಪ್ಲಾಂಟ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಕಾಫಿ ಗಿಡಗಳನ್ನ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳುವುದರ ಜೊತೆಗೆ ಅನಗತ್ಯ ಕೀಟನಾಶಕಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕೀಟ ಮತ್ತು ರೋಗ ನಿರೋಧಕ ಸಹಿಷ್ಣು ತಳಿಗಳ ಬಳಕೆ, ಜೈವಿಕ ನಿಯಂತ್ರಣ, ಪರಿಸರ ಸ್ನೇಹಿ ಕೀಟಗಳ ನಿರ್ವಹಣೆ, ಕೀಟಗಳ ನಿಯಂತ್ರಣಕ್ಕೆ ಅಗತ್ಯ ಇರತಕ್ಕಂಥ ಅಗ್ದಿ ಅನಿವಾರ್ಯ ಇದ್ದಾಗ ಮಾತ್ರ ಕೀಟನಾಶಕಗಳ ಬಳಕೆಯನ್ನು ಬಳಸಿದ್ರೆ ಇದು ಕಡಿಮೆ. ಉದಾಹರಣೆಗೆ ಇತ್ತೀಚೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಿಂದ CCRI ಸುರಕ್ಷಾ ಅಂತಕ್ಕಂಥದ್ದು ಅರೇಬಿಕಾ ಕಾಫಿಯಲ್ಲಿ ಬರತಕ್ಕಂಥ ಬಿಳಿ ಕಾಂಡ ಕೊರಕಕ್ಕೆ ರೆಸಿಸ್ಟೆಂಟ್ ವೆರೈಟಿ ಆಗಿರ್ಬೋದು, ಇಂಥ ಬೆಳೆಗಳನ್ನು ಬೆಳೆಯೋದ್ರಿಂದ ತಳಿಗಳನ್ನು ಉಪಯೋಗಿಸೋದ್ರಿಂದ ನಾವು ಹೊರಗಿನಿಂದ ಅಥವಾ ಎಕ್ಸ್ಟರ್ನಲ್ ಇನ್ಪುಟ್ಸ್ ಕೆಮಿಕಲ್ ಕಂಟ್ರೋಲ್ ಇಂದ ನಾವು ಕಡಿಮೆ ಮಾಡಬಹುದು.
1: ಈಗ ನಮ್ ಕಾಫಿ ರೈತರಿಗೆ ಪುನಶ್ಚೇತನ ಕೃಷಿ ಮಾಡಬೇಕು ಅಂದ್ರೆ ಅಥವಾ ದೊರಿಬೇಕು ಅಂದ್ರೆ ಅದರ ಆರ್ಥಿಕ ಪ್ರಯೋಜನಗಳೇನಾದ್ರೂ ಇದಾವ ಸರ್?
0: ಖಂಡಿತವಾಗ್ಲೂ ಪುನಶ್ಚೇತನ ಕಾಫಿ ಕೃಷಿಯು ರೈತರಿಗೆ ಹಲವು ಆರ್ಥಿಕ ಪ್ರಯೋಗಗಳನ್ನ ನೀಡಬಹುದು. ಉದಾಹರಣೆಗೆ ಹೇಳೋದಾದ್ರೆ ಹೆಚ್ಚು ಸ್ಥಿರವಾದ ಉತ್ಪಾದನೆ ಅಂದ್ರೆ ಲಾಂಗ್ ಟರ್ಮ್ ಸಸ್ಟೈನಬಲ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ವಿವಿಧ ಮೂಲಗಳ ಆದಾಯದಿಂದ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ಬೇರೆ ಬೇರೆ ಬೆಳೆಗಳಿಂದ ಆದಾಯನೂ ಬರುತ್ತೆ, ಹೊರಗಿನ ಇನ್ಪುಟ್ಲಿಂದ ಅವಲಂಬನೆ ಕಡಿಮೆ ಮಾಡಬಹುದು, ಕೃಷಿ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಆಗುತ್ತೆ, ಹವಾಮಾನ ಅಪಾಯಗಳನ್ನ ಸಮಗ್ರವಾಗಿ ನಿರ್ವಹಿಸಬಹುದು, ತೋಟದ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ನಾವು ಕಂಡುಕೋಬಹುದಾಗಿದೆ ಈ ಒಂದು ಪುನಶ್ಚೇತನ ಕಾಫಿ ಕೃಷಿಯಿಂದ.
1: ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಏನಾದರೂ ಸಾಮಾಜಿಕ ಪ್ರಯೋಜನಗಳೇನಾದ್ರೂ ಇದಾವ ಸರ್?
0: ಖಂಡಿತವಾಗ್ಲೂ ಪುನಶ್ಚೇತನ ಕಾಫಿ ಕೃಷಿಯು ಕಾಫಿ ತೋಟಗಳನ್ನು ಹೆಚ್ಚು ಸ್ಥಿರ ಮತ್ತು ಆರ್ಥಿಕವಾಗಿ ಸದೃಢವಾಗಿಸುವ ಮೂಲಕ ಸಣ್ಣ ರೈತರಿಗೆ ಜೀವನೋಪಾಯನ ಬಲಪಡಿಸಬಹುದು ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಬಹುತೇಕ ಕಾಫಿ ತೋಟಗಳು ಸಣ್ಣ ರೈತರ ಒಂದು ಒಡೆತನದಲ್ಲಿದೆ. ಈ ಎಲ್ಲ ಸಾಮಾಜಿಕ ಅಂಶಗಳ ಮುಖಾಂತರ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದ ಹಾಗೆ UDR ಅಂತೇಳಿ ಐರೋಪ್ಯ ದೇಶದಲ್ಲಿ ಅರಣ್ಯ ನಾಶ ಮಾಡಿ ಯಾವುದೇ ಪದಾರ್ಥನ ಎಕ್ಸ್ಪೋರ್ಟ್ ಮಾಡಿದ್ರೆ ಆಗೋದಿಲ್ಲ, ಈ ಒಂದು ನಾವು ಅರಣ್ಯ ವ್ಯವಸ್ಥೆಯಲ್ಲಿ ಕಾಫಿ ಬೆಳೀತಕ್ಕಂಥದ್ದನ್ನು ಪ್ರೂಫ್ ಮಾಡಿದರೆ ನಮ್ಮ ಕಾಫಿಗೆ ಹೆಚ್ಚು ಬೆಲೆಯನ್ನು ಕೂಡ
1: ಪಡೀಲಿಕ್ಕೆ
0: ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಇದೆ
1: ಸರ್. ಈ ನಮ್ಮ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಆಧಾರ ಸ್ತಂಭಗಳು ಅಂತ ಇರುತ್ತೆ, ಆ ಆಧಾರ ಸ್ತಂಭಗಳು ಯಾವುವು ಅಂತ ನಮ್ಗೆ ತಿಳಿಸ್ಕೊಡ್ತೀರಾ?
0: ಮುಖ್ಯವಾಗಿ ಪುನಶ್ಚೇತನ ಕಾಫಿ ಕೃಷಿಗೆ ಮೂರು ಪ್ರಮುಖ ಆಧಾರ ಸ್ತಂಭಗಳು ನಾವು ಇದೆ ಅಂತ ಹೇಳಬಹುದು. ಮುಖ್ಯವಾಗಿ ಮೊದಲನೇದು ಪರಿಸರ ಪುನಶ್ಚೇತನ, ಎರಡನೇದಾಗಿ ಆರ್ಥಿಕ ಸದೃಢತೆ, ಮೂರನೇದಾಗಿ ಸಾಮಾಜಿಕ ಸ್ಥಿರತೆ ಅಂತಕ್ಕಂಥದ್ದು ಇವು ಮುಖ್ಯ ಮೂರು ಪಿಲ್ಲರ್ಸ್ ಆಫ್ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತ ಹೇಳಬಹುದು.
1: ಅಂದ್ರೆ ಈ ಸ್ತಂಭಗಳನ್ನ ನಾವು ಮುಖ್ಯವಾಗಿ ಅಲ್ಲಿ ನಾವು ಇದು ಮಾಡಬೇಕಾಗುತ್ತೆ.
0: ಹೌದು ಹೌದು
1: ಸರಿ. ಈ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪುನಶ್ಚೇತನ ಕಾಫಿ ಕೃಷಿಗೆ ಯಾವ ವಿಷಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬಹುದು ಸರ್?
0: ಖಂಡಿತವಾಗಿ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಮುಖ್ಯವಾಗಿ ಸ್ಥಳೀಯ ಮತ್ತು ವೈವಿಧ್ಯತೆಯ ನೆರಳನ್ನ ಕಾಪಾಡುವುದು, ಮಣ್ಣಿನ ಸಾವಯವ ಇಂಗಾಲ ಮತ್ತು ಮಣ್ಣಿನ ಜೈವಿಕ ಆರೋಗ್ಯವನ್ನ ಪುನಶ್ಚೇತನಗೊಳಿಸುವುದರ ಕಡೆಗೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋದ್ರೊಟ್ಟಿಗೆ ನಾನು ಆವಾಗಲೇ ಹೇಳಿದಾಗೆ ಹವಾಮಾನ ಕ್ಲೈಮೇಟ್ ಸ್ಮಾರ್ಟ್ ಇರಿಗೇಷನ್ ಪದ್ಧತಿ ಒಳಗಡೆ ಅಳವಡಿಸಿಕೊಳ್ಳೋದ್ರೊಟ್ಟಿಗೆ ಬೆಳೆ ವೈವಿಧ್ಯೀಕರಣದ ಅನ್ನು ಉತ್ತೇಜನ ಮಾಡಬೇಕಾಗತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ

0: ಸಸ್ಯ ಆರೋಗ್ಯ ನಿರ್ವಹಣೆ, ಅನಗತ್ಯ ಹೊರಗಿನ ಒಳಸುರಿಗಳ ಕಡಿಮೆ ಮಾಡುವುದರು ಅಂದರೆ ಎಕ್ಸ್ಟರ್ನಲ್ ಇನ್ಪುಟ್ಸನ್ನು ಕಡಿಮೆ ಮಾಡುವುದು, ಇಂಗಾಲದ ಸಂಗ್ರಹಣೆ ಹೆಚ್ಚಿಸಿ ಹಸಿರುಮನೆ ಅನಿಲಗಳ ಹೊರಸೂರಿಸಿಕೆಯನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗತ್ತೆ. ಇವನ್ನೆಲ್ಲ ಮಾಡುವುದರಿಂದ ರೈತರ ಜೀವನೋಪಾಯ ಮತ್ತು ಹವಾಮಾನ ಸ್ಥಿರತೆಯನ್ನು ಕೂಡ ನಾವು ಈ ಪುನಶ್ಚೇತನ ಕಾಪಿಯಿಂದ ಸುಧಾರಿಸಬಹುದು.
1: ಸರ್, ಈಗ ಹೇಳೋದಾದ್ರೆ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಕಾಫಿ ರೈತರಿಗೆ ನಿಮ್ಮ ಅಂತಿಮ ಅಂದ್ರೆ ನಿಮ್ಮ ಕೊನೆಯ ಸಂದೇಶ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ. ಭಾರತೀಯ ಕಾಫಿ ಕೃಷಿಗೆ ಈಗಾಗಲೇ ಒಂದು ಬಲವಾದ ಪರಿಸರ ಆಧಾರವಿದೆ. ಏಕೆಂದ್ರೆ ನಮ್ಮ ದೇಶದಲ್ಲಿ ಕಾಫಿಯನ್ನ ಸಾಂಪ್ರದಾಯಿಕವಾಗಿ ನೆರಳು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೀತಾ ಇರ್ತೀವಿ. ಆದರೆ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯತೆ, ಮಣ್ಣಿನ ಗುಣಮಟ್ಟದ ಕುಸಿತ, ನೆರಳಿನ ಮರಗಳ ಕಡಿಮೆ ಆಗ್ತಕ್ಕಂಥದ್ದು, ಈ ಒಂದು ಸ್ಥಿರತೆಯನ್ನು ಪುನಶ್ಚೇತನ ಕಾಫಿ ಮುಖಾಂತರ ನಾವು ಪುನಃಸ್ಥಾಪಿಸಬಹುದಾಗಿದೆ. ಆದ್ದರಿಂದ ಪುನಶ್ಚೇತನ ಕಾಫಿ ಕೃಷಿ ಒಂದು ಕೇವಲ ಸುಸ್ಥಿರ ಆಯ್ಕೆಯಲ್ಲ, ಇದು ಭಾರತೀಯ ಕಾಫಿಯ ಭವಿಷ್ಯವನ್ನು ಸುಸ್ಥಿರಗೊಳಿಸುವ, ಕಾಫಿ ರೈತರ ಜೀವನೋಪಾಯವನ್ನು ಸುಧಾರಿಸುವ ಹಾಗೂ ಭಾರತದ ಹವಾಮಾನ ಮತ್ತು ಜೀವ ವೈವಿಧ್ಯತೆಯ ಗುರಿಗಳಿಗೆ ಉತ್ತಮವಾದಂಥ ಕೊಡುಗೆ ನೀಡುವ ಒಂದು ಕಾರ್ಯದ ತಂತ್ರವಾಗಿದೆ ಅಂತ ನಾನು ಹೇಳ್ಬೋದು. ನಮ್ಮ ಸಂದೇಶ ಸ್ಪಷ್ಟವಾಗೈತಿ. ಆರೋಗ್ಯಕರ ಮಣ್ಣು, ಜೀವ ವೈವಿಧ್ಯ ನೆರಳಿನ ಮರಗಳು, ಸುರಕ್ಷಿತ ನೀರು, ಹವಾಮಾನ ಬದಲಾವಣೆಯನ್ನು ಎದುರಿಸಬಲ್ಲ ರೈತರು, ಇವೇ ಭಾರತೀಯ ಕೃಷಿಯ ಉಜ್ವಲ ಭವಿಷ್ಯದ ಆಧಾರ ಸ್ತಂಭ ಅಂತ ಹೇಳ್ಬೋದು. ಇದನ್ನೆಲ್ಲ ನಾವು ಯಶಸ್ವಿ ಆಗಬೇಕಂದ್ರೆ ನಾವು ಪುನಶ್ಚೇತನ ಕಾಪಿ ಕೃಷಿಗಳಿಗೆ ನಾವು ಹೆಜ್ಜೆಯನ್ನ ಹಾಕ್ಬೇಕಂತಕ್ಕಂಥದ್ದು ನನ್ನ ಒಂದು ಸಂದೇಶವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಬೆಳೆಗಾರ ಬಂಧುಗಳಿಗೆ.
1: ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಪುನಶ್ಚೇತನ ಕಾಫಿ ಕೃಷಿ ಬಗ್ಗೆ ತುಂಬಾ ಅತ್ಯಂತ ಅಮೂಲ್ಯವಾದ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಟ್ರಿ. ಹಾಗೆ ಕೆಲವು ರೈತರು ಇರ್ತಾರೆ, ನಾವು ಕೂಡ ಕಾಫಿ ಬೆಳೆ ಬೆಳಿಬೇಕು ಮತ್ತೆ ಕಾಫಿನ ಯಾವ ರೀತಿ ನಾವು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅನ್ನೋರು ಇರ್ತಾರೆ, ಅಂಥವ್ರಿಗೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ಫೋನ್ ಸಂಖ್ಯೆನ ತಿಳಿಸ್ಕೊಡಿ ಸರ್.
0: ಖಂಡಿತವಾಗ್ಲೂ ಮೇಡಮ್. ಮೊದಲನೇದಾಗಿ ನಾನು ಆಕಾಶವಾಣಿಗೂ ಕೂಡ ಒಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ. ಬೆಳೆಗಾರರ ಬಂಧುಗಳಿಗೆ ಅಥವಾ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ದೂರವಾಣಿಗೆ ತಾವು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ ಈ ಥರ ಇದೆ: 9538304543. ಮತ್ತೊಮ್ಮೆ ಹೇಳ್ತೀನಿ, ನನ್ನದು ಮೊಬೈಲ್ ನಂಬರ್ 9538304543.
1: ಕೇಳುಗರೆ, ಇಲ್ಲಿಯವರೆಗೆ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಈ ವಿಷಯ ಕುರಿತು ಮಾಹಿತಿ ನೀಡಿದವರು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರೇಗೌಡ ಸರ್ ಅವರು. ಸರ್, ಇಲ್ಲಿವರೆಗೆ ನಮಗೆ ಒಳ್ಳೆ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ನಾನು ಕೂಡ ನಮ್ಮ ಕಾಫಿ ಮಂಡಳಿಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಆಕಾಶವಾಣಿಗೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.
1: ನಮಸ್ಕಾರ ಸರ್.

0: टोल फ्री 1800-420-2233।
1: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
2: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
1: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
2: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
1: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
2: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ, ಜಮ್ಮು, ಮರಾಠೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.

0: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ, ಜಮ್ಮು, ಮರಾಠೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ.

ಆಕಾಶವಾಣಿ ಕಾರವಾರ, ಸಮಯ 7:34 ನಿಮಿಷವಾಗಲಿದೆ. ಇನ್ನು ಮುಂದೆ ಕೇಳಿ ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಬಲಪ್ರಯೋಗ ಆರೋಪಗಳ ಕುರಿತು ಪರಿಶೀಲಿಸಲು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ 5 ಸದಸ್ಯರ ಉನ್ನತ ಸಮಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಚಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯಲ್ಮಾ ಪಾಕ್ಚಿ ಮತ್ತು ವಿ ಮೋಹನ ಅವರಿದ್ದ ನ್ಯಾಯಪೀಠ ಸಮಿತಿಯು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರವಿಶಂಕರ್ ಝಾ, ದೆಹಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಾಲಿಂದರ್ ಕೌರ್, ಸಿಬಿಐ ಮಾಜಿ ನಿರ್ದೇಶಕ ರಿಷಿ ಕುಮಾರ್ ಶುಕ್ಲಾ ಮತ್ತು ಮೇಘಾಲಯ ನಿವೃತ್ತ ಡಿಜಿಪಿ ಎಲ್ಆರ್ ಬಿಷ್ಣೋಯ್ ಅವರನ್ನು ಒಳಗೊಂಡಿದೆ ಎಂದು ತಿಳಿಸಿದೆ. ಕಳೆದ ಜುಲೈ 20ರಂದು ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯು ಹಿಂಸಾತ್ಮಕ ಘರ್ಷಣೆಗೆ ಕಾರಣವಾಯಿತು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಅನೇಕ ಜನರು ಗಾಯಗೊಂಡರು. ಭಾರತ ಜಪಾನ್ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದರು. ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ಮೇಕ್ ಇನ್ ಇಂಡಿಯಾ ಉಪಕ್ರಮ ಬಲಿಷ್ಠಗೊಳಿಸುವುದು, ರಕ್ಷಣಾ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ವಿಶ್ವಾಸವನ್ನು ವಿಸ್ತರಿಸುವ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ಇದೇ ವೇಳೆ ಕಡಲ ಭದ್ರತಾ ಸಹಕಾರದ ಕುರಿತಾದ ಒಪ್ಪಂದಕ್ಕೆ ಉಭಯ ಸಚಿವರು ಸಹಿ ಹಾಕಿದರು. ನಂತರ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಜಪಾನ್ನ ಕೊಮಾಟ್ಮೋಟೋ ಪ್ರದೇಶದಲ್ಲಿ ಇತ್ತೀಚೆಗೆ ವಿನಾಶಕಾರಿ ಭೂಕಂಪ ಸಂಭವಿಸಿದ್ದು ಈ ಪ್ರದೇಶದ ಜನರೊಂದಿಗೆ ಭಾರತ ಸರ್ಕಾರವಿದೆ. ಈ ಕಷ್ಟದ ಸಮಯದಲ್ಲಿ ಅಗತ್ಯವಿರುವ ಸಹಾಯ, ಪರಿಹಾರ ಅಥವಾ ಬೆಂಬಲವನ್ನು ಒದಗಿಸಲು ಭಾರತ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಭಾರತ ಜಪಾನ್ ಸಂಬಂಧವು ಪ್ರಜಾಪ್ರಭುತ್ವ ಮೌಲ್ಯಗಳು, ಪರಸ್ಪರ ಗೌರವ ಮತ್ತು ದೀರ್ಘಕಾಲದ ನಾಗರಿಕ ಸಂಪರ್ಕದಲ್ಲಿ ಬೇರೂರಿದೆ. ಮುಂದಿನ ವರ್ಷ 2 ರಾಷ್ಟಗಳು ರಾಜತಾಂತ್ರಿಕ ಸಂಬಂಧಗಳ 75 ವರ್ಷಗಳನ್ನು ಆಚರಿಸಲಿವೆ ಎಂದು ಅವರು ಹೇಳಿದರು. ಉಭಯ ದೇಶಗಳ ನಡುವಿನ ಸ್ನೇಹವು ಸ್ಥಿರತೆ, ಸ್ಥಿತಿಸ್ಥಾಪಕತ್ವ ಮತ್ತು ನಿಯಮ ಆಧಾರಿತ ಕ್ರಮದ ಮೂಲಾಧಾರವಾಗಿದೆ. ಇದು 2 ರಾಷ್ಟಗಳಿಗೆ ಮಾತ್ರವಲ್ಲದೆ ವಿಶಾಲವಾದ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೂ ಸಹ ಪ್ರಮುಖವಾಗಿದೆ. ಏಷ್ಯಾದ 2 ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟಗಳಾಗಿ ಭಾರತ ಮತ್ತು ಜಪಾನ್ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಹೊಂದಿವೆ ಎಂದು ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು. ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ 4ನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೇಂದ್ರ ವಾಣಿಜ್ಯ, ಕೈಗಾರಿಕೆ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಿದ್ದರು. ಡಿಜಿಟಲ್ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿ, ಕೃತಕ ಬುದ್ದಿಮತ್ತೆ, ಆಡಳಿತ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಕಾರ್ಯತಂತ್ರದ ಮತ್ತು ಉದಯೋನ್ಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸಚಿವರು ಚರ್ಚೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉತ್ಪಾದನೆ, ಫಿನ್ಟೆಕ್, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಸುಸ್ಥಿರತೆಯಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆಗಳು ನಡೆಯಿತು ಎಂದು ತಿಳಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ವಿಷಯವಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ನೆಟ್ವರ್ಕ್, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ವೇದಿಕೆ ಒದಗಿಸುತ್ತದೆ. ಬ್ರಿಕ್ಸ್ ದೇಶಗಳು ಮತ್ತು ವಿಶಾಲವಾದ ಜಾಗತಿಕ ದಕ್ಷಿಣದಲ್ಲಿ ಡಿಜಿಟಲ್ ರೂಪಾಂತರ ಬೆಂಬಲಿಸಲು ಪ್ರಾಯೋಗಿಕ ಸಹಕಾರವನ್ನು ಮುಂದುವರಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದರ ಮೇಲೆ ಚರ್ಚೆಗಳು

0: ಕೇಂದ್ರೀಕರಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಉತ್ತರಾಖಂಡದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಆಡಳಿತ ಅಕಾಡೆಮಿಯಲ್ಲಿ 2024ನೇ ಬ್ಯಾಚ್ನ ಐಎಎಸ್ ತರಬೇತಿ ಅಧಿಕಾರಿಗಳಿಗೆ ನೀಡುತ್ತಿರುವ ಎರಡನೇ ಹಂತದ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಿವಿಲ್ ಸೇವೆಗಳಲ್ಲಿ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾಗಿದ್ದು, ಕಠಿಣ ಸಂದರ್ಭಗಳಲ್ಲಿಯೂ ನೈತಿಕವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ನಿಜವಾದ ನಾಯಕತ್ವದ ಮಾನದಂಡ ಎಂದು ಹೇಳಿದರು.

ಶಾಸ್ತ್ರಿ ರಾಷ್ಟೀಯ ಆಡಳಿತ ಅಕಾಡೆಮಿಯಲ್ಲಿ 2024ನೇ ಬ್ಯಾಚ್ನ ಐಎಎಸ್ ತರಬೇತಿ ಅಧಿಕಾರಿಗಳಿಗೆ ನೀಡುತ್ತಿರುವ ಎರಡನೇ ಹಂತದ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಿವಿಲ್ ಸೇವೆಗಳಲ್ಲಿ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾಗಿದ್ದು, ಕಠಿಣ ಸಂದರ್ಭಗಳಲ್ಲಿಯೂ ನೈತಿಕವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ನಿಜವಾದ ನಾಯಕತ್ವದ ಮಾನದಂಡ ಎಂದು ಹೇಳಿದರು. ಯುವ ಅಧಿಕಾರಿಗಳು ಟೀಕೆಗಳಿಗೆ ವಿಚಲಿತರಾಗದೆ ಜನಕಲ್ಯಾಣ ಹಾಗೂ ಸಾರ್ವಜನಿಕ ಸೇವೆಗೆ ಸಮರ್ಪಿತರಾಗಿ ಕಾರ್ಯನಿರ್ವಹಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದರು. ರಾಷ್ಟೀಯ ಪರೀಕ್ಷಾ ಕೇಂದ್ರವನ್ನು ಪುನರ್ರಚಿಸುವುದು ಮತ್ತು ಜಾಗತಿಕ ಮಾನದಂಡಗಳ ಪೂರೈಕೆ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪರೀಕ್ಷಾ ಸೌಲಭ್ಯಗಳನ್ನು ಬಲಪಡಿಸುವ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ ಸಚಿವ ಪ್ರಹ್ಲಾದ್ ಜೋಶಿ, ಸಭೆಯಲ್ಲಿ ಗುಣಮಟ್ಟದ ಭರವಸೆಯನ್ನು ಬೆಂಬಲಿಸುವ, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಹಾಗೂ ಉತ್ಪನ್ನಗಳ ಗುಣಮಟ್ಟ ಮತ್ತು ಸುರಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ದೃಢವಾದ ಭವಿಷ್ಯಕ್ಕೆ ಸಿದ್ಧವಾದ ಪರೀಕ್ಷಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಒತ್ತು ನೀಡಲಾಗಿದೆ. ಪರೀಕ್ಷಾ ಮೂಲಸೌಕರ್ಯವನ್ನು ಆಧುನೀಕರಿಸುವುದು, ತಾಂತ್ರಿಕ ಸಾಮರ್ಥ್ಯ ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸಿದ ಹಲವಾರು ಪರೀಕ್ಷೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಾರ್ಖಂಡ್ ಹೈಕೋರ್ಟ್ ತಡೆಯೊಡ್ಡಿದೆ. ಈ ತಡೆಯಿಂದಾಗಿ ಈಗಾಗಲೇ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಅತಂತ್ರ ಸ್ಥಿತಿ ಅನುಭವಿಸುತ್ತಿದ್ದ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ. ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಪರೀಕ್ಷೆಗಳನ್ನು ರದ್ದುಪಡಿಸಿರುವುದು ಸ್ವಾಭಾವಿಕ ನ್ಯಾಯದ ವಿರುದ್ದ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈಗಾಗಲೇ ನಡೆದ 22 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಪಡಿಸಿದ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ವಿರುದ್ದ 4 ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡುವ ಬದಲು ಕೇವಲ 2 ಚರಣಗಳನ್ನು ಹಾಡುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿರ್ಧಾರವು ಸಂಸತ್ತು ಜಾರಿಗೆ ತಂದ ಕಾನೂನಿಗೆ ವಿರುದ್ದವಾಗಿದೆ ಮತ್ತು ಇದು ರಾಷ್ಟ್ರ ವಿರೋಧಿಯಾಗಿದೆ. ಓಲೈಕೆಗಾಗಿ 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂ 2 ಭಾಗಗಳಾಗಿ ವಿಂಗಡಿಸಿತ್ತು ಎಂದು ಆರೋಪಿಸಿದರು. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದಂದು ಕೇಂದ್ರ ಸರ್ಕಾರ ಈ ಐತಿಹಾಸಿಕ ತಪ್ಪನ್ನು ಸರಿಪಡಿಸಿ ಪೂರ್ಣ ಗೀತೆಗೆ ಕಾನೂನು ಮಾನ್ಯತೆ ನೀಡಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಮತ್ತೊಮ್ಮೆ ಓಲೈಕೆ ಹಾದಿಯನ್ನು ಅನುಸರಿಸುತ್ತಿದೆ ಎಂದು ದೂರಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ ಪಕ್ಷ 1937ರಿಂದ 30 ವರ್ಷಗಳಿಗೂ ಹೆಚ್ಚು ಕಾಲ ವಂದೇ ಮಾತರಂ ಹಾಡುತ್ತಿದೆ. ಇದು ಕಾಂಗ್ರೆಸ್ಗೆ ಭಾವನಾತ್ಮಕವಾಗಿದೆ, ಆದರೆ ಬಿಜೆಪಿಗೆ ರಾಜಕೀಯವಾಗಿದೆ ಎಂದು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರಿಜಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಜಪಾನ್ನ ರಿನ್ ಇವನಗ ಮತ್ತು ಕಿ ನಕನಿಶಿ ಅವರನ್ನು ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದ್ದಾರೆ. ನೆದರ್ಲ್ಯಾಂಡ್ನ ಆಮ್ಸ್ಟೆಲ್ವೀನ್ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರಿಜಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ನಾಗೇಂದ್ರ ಒಬ್ಬರಿಂದ ಸದನದ 224 ಸದಸ್ಯರ ಅಮೂಲ್ಯ ಸಮಯ ಅಪವ್ಯಯವಾಗುತ್ತಿದೆ ಎಂದರು. ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ವಿರುದ್ದ 37 ಪ್ರಕರಣಗಳಿವೆ. ಆದರೆ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ಸಚಿವ ನಾಗೇಂದ್ರ ವಿರುದ್ದ ಯಾವುದೇ ಪ್ರಕರಣ ಇಲ್ಲ ಎಂದು ಹೇಳುವ ಮೂಲಕ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗೂ ಹೋರಾಟ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಅಶೋಕ ಹೇಳಿದರು. ಪ್ರತಿಪಕ್ಷ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಘೋಷಣೆ ಕೂಗಿ ಪ್ರತಿಭಟನೆ ಮುಂದುವರೆಸಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಹಾಗೂ ಘೋಷಣೆಗಳ ನಡುವೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಪ್ರಶ್ನೋತ್ತರ ಕಲಾಪ ನಡೆಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರುಗಳ ಗೌರವ ಸಂಭಾವನೆಯನ್ನು 12,000 ರೂಪಾಯಿಗಳಿಂದ 14,000 ರೂಪಾಯಿಗಳಿಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಅತಿಥಿ ಶಿಕ್ಷಕರಿಗೆ ವಾರದಲ್ಲಿ 10 ಗಂಟೆಗಳ ಕಾಲ ಕಾರ್ಯಭಾರ ನಿಗದಿ ಮಾಡಲಾಗಿದೆ ಎಂದರು. ಬಾಗೇಪಳ್ಳಿ ಶಾಸಕ ಸುಬ್ಬಾರೆಡ್ಡಿ ಎಸ್ಎನ್ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 540, ಪರಿಶಿಷ್ಟ ವರ್ಗಕ್ಕೆ 155 ಹಾಗೂ ಹಿಂದುಳಿದ ವರ್ಗಗಳಿಗೆ 179 ಸೇರಿದಂತೆ ಒಟ್ಟು 874 ವಸತಿ ಶಾಲೆ ಮತ್ತು ಕಾಲೇಜುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ವಿಧಾನಸಭೆ ಸದಸ್ಯ ಪ್ರಸಾದ್ ಅಬ್ಬಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ರಾಜ್ಯಾದ್ಯಂತ 120 ಪಾಲಿಟೆಕ್ನಿಕ್ ಕಾಲೇಜುಗಳಿದ್ದು ಅವುಗಳಲ್ಲಿ 72,500ಕ್ಕೂ ಅಧಿಕ ಸೀಟುಗಳು ಲಭ್ಯವಿದ್ದು ಪ್ರತಿ ವರ್ಷ 46,146 ಸೀಟುಗಳು ಭರ್ತಿಯಾಗುತ್ತಿವೆ. 25,000ಕ್ಕೂ ಅಧಿಕ ಸೀಟುಗಳು ಖಾಲಿ ಇರುತ್ತವೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಿಗಳಿಗೆ ಕಡಿವಾಣ ಹಾಕುವ ಕುರಿತ ವಿಷಯ ಮುನ್ನೆಲೆಗೆ ಬಂತು. ಆಡಳಿತ ಪಕ್ಷದ ಸದಸ್ಯ ಡಾ ಎನ್ಟಿ ಶ್ರೀನಿವಾಸ್ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಿಗಳ ಕುರಿತು ಪ್ರಸ್ತಾಪಿಸಿ ಜೀವರಕ್ಷಕ ಔಷಧಿಗಳ ನಕಲಿ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಇದರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜನಸಾಮಾನ್ಯರ ಜೀವಕ್ಕೆ ಮಾರಕವಾದ ನಕಲಿ ಔಷಧಗಳನ್ನು ಯಾವುದೇ ಕಾರಣಕ್ಕೂ ಮಾರುಕಟ್ಟೆಗೆ ಬರದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಪಕ್ಷ ಸದಸ್ಯರ ಘೋಷಣೆ ಹಾಗೂ ಪ್ರತಿಭಟನೆಯ ನಡುವೆಯೇ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪ ಮುಗಿಸಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಳಿಕ ಮಾತನಾಡಿ, ಕಳೆದ 4 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು ಸದಸ್ಯರು ತಮ್ಮ ತಮ್ಮ ಆಸನಗಳಿಗೆ ತೆರಳಿ ಬರ ಪರಿಸ್ಥಿತಿಯ ವಿಷಯದ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಚಿವ ನಾಗೇಂದ್ರ ಒಬ್ಬರಿಂದ ಸದನದ ಸಮಯ ವ್ಯರ್ಥವಾಗುತ್ತಿದೆ, ಸಚಿವರಿಂದ ರಾಜೀನಾಮೆ ಪಡೆದು ಸದನ ಸುಗಮವಾಗಿ ನಡೆಯುವಂತೆ ಮಾಡಬೇಕು, ರಾಜ್ಯಾದ್ಯಂತ ಭೀಕರ ಬರಗಾಲವಿದ್ದು ಈ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ ಎಂದು ಆರೋಪಿಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಪ್ರತಿಭಟನಾ ನಿರತ ಸದಸ್ಯರು ತಮ್ಮ ಆಸನಕ್ಕೆ ಆಗಮಿಸಿ ಸದನ ಸರಾಗವಾಗಿ ನಡೆಯಲು ಅನುವು ಮಾಡಿಕೊಡಬೇಕು ಎಂದು ಪುನಃ ಮನವಿ ಮಾಡಿದರು. ಸದಸ್ಯರು ಸಭಾಧ್ಯಕ್ಷರ ಮನವಿಗೆ ಸ್ಪಂದಿಸದೆ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮುಂದುವರೆಸಿದ್ದರಿಂದ ಸಭಾಧ್ಯಕ್ಷರು ಸದನವನ್ನು 30 ಗಂಟೆಗಳ ಕಾಲ ಮುಂದೂಡಿದರು. ಭೋಜನ ವಿರಾಮದ ನಂತರ ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷದ ಸದಸ್ಯರು ಧರಣಿ ಮುಂದುವರೆಸಿದರು. ತಮ್ಮ ತಮ್ಮ ಆಸನದ ಜಾಗದಲ್ಲಿ ನಿಂತುಕೊಂಡು ಪ್ರತಿಭಟನೆ ಮುಂದುವರೆಸಿದ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಮತ್ತೊಮ್ಮೆ ಘೋಷಣೆ ಕೂಗಿದರು. ಪ್ರತಿಪಕ್ಷಗಳ ಘೋಷಣೆಗಳ ನಡುವೆಯೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಮಂಡಿಸಿ ಸದನದ ಅಂಗೀಕಾರ ಪಡೆದರು. ಇದೇ ವೇಳೆ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ನೀಡಲಾಯಿತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧೇಯಕಗಳನ್ನು ಮಂಡಿಸಿ ಸದನದ ಅಂಗೀಕಾರ ಪಡೆದರು. ವಿಧೇಯಕ ಮಂಡನೆಯ ನಂತರ ನಿಯಮ 69ರ ಅಡಿಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಎಎಸ್ ಪೊನ್ನಣ್ಣ, ರಾಜ್ಯದ ಜನತೆಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಬೇಕು. ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಿದೆ. ಆದರೆ ಕೇಂದ್ರ ಸರ್ಕಾರದ ಪರಿಸರ ಮತ್ತು ಜೈವಿಕ ಇಲಾಖೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಳಿಸುವ ಸಂಬಂಧ 2026 ಜುಲೈ 27ರಂದು ಅಧಿಸೂಚನೆ ಹೊರಡಿಸಿರುವುದು ರಾಜ್ಯದ ಪಶ್ಚಿಮ ಘಟ್ಟದ ಪ್ರದೇಶದ ಜನತೆಗೆ ಅಪಾಯಕಾರಿ ನಿರ್ಧಾರವಾಗಿದೆ. ಕೇಂದ್ರ ಸರ್ಕಾರ ಈ ಅಧಿಸೂಚನೆ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಎಚ್ಡಿ ತಮ್ಮಯ್ಯ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಶಿಫಾರಸುಗಳ ಅನುಷ್ಠಾನ ಸಂಬಂಧ ಕೇಂದ್ರ ಪರಿಸರ ಹಾಗೂ ಜೈವಿಕ ಇಲಾಖೆ ಹೊರಡಿಸಿರುವ ಅಧಿಸೂಚನೆ ರಾಜ್ಯದ

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಎಸ್ ಶಾಂತರಾಜು. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ್ ನಾಯಕ್. ವಿಧಾನಸಭೆಯ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಸದನದಲ್ಲಿ ಮಾತನಾಡಿದ

ಜನತೆಗೆ ಮಾರಕವಾಗಲಿದೆ. ಕೇಂದ್ರ ಸರ್ಕಾರ ಕೂಡಲೇ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಡಿಟಿ ರಾಜೇಗೌಡ ಅವರು ಮಾತನಾಡಿ, ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದ ಜನತೆಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಸಹಿತ 10 ಜಿಲ್ಲೆಗಳು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಬರುತ್ತಿವೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರು ತೀವ್ರ ಸಂಕಷ್ಟ ಸ್ಥಿತಿ ಅನುಭವಿಸುತ್ತಿದ್ದಾರೆ. ಜಾನುವಾರುಗಳಿಗೂ ಮೇವು ಇಲ್ಲದೆ ತೊಂದರೆಯಾಗಿದೆ. ಕುಡಿಯುವ ನೀರಿಗೂ ಸಮಸ್ಯೆಯಾಗಿದೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಅಲ್ಲಮಪ್ರಭು ಪಾಟೀಲ್, ಬರ ಪರಿಸ್ಥಿತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೀವ್ರ ಸಮಸ್ಯೆ ಎದುರಾಗಿದೆ. ಭೀಮಾ ನದಿಯಲ್ಲಿ ಕಲುಷಿತ ನೀರು ಹರಿಯುತ್ತಿರುವುದರಿಂದ ಕೃಷಿ ಚಟುವಟಿಕೆಗೆ ಅಥವಾ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆಯಾಗಿದೆ ಎಂದರು. ರಾಜ್ಯ ಸರ್ಕಾರ ಬರಸ್ಥಿತಿ ಎದುರಿಸಲು ರೈತರ ನೆರವಿಗೆ ಬರಬೇಕು ಹಾಗೂ ಬರ ಪರಿಸ್ಥಿತಿ ಎದುರಿಸಲು ವಿಧಾನಸಭಾ ಕ್ಷೇತ್ರವಾರು ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಎನ್ಎಚ್ ಕೋನರೆಡ್ಡಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ ಉದ್ಭವಿಸಿರುವ ಭೀಕರ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಮೋಡ ಬಿತ್ತನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಎಲ್ಲಾ ಕಡೆ ನೀರಿನ ಸಮಸ್ಯೆ ಎದುರಿಸಲು ಮೋಡ ಬಿತ್ತನೆ ಮಾಡುವ ಮೂಲಕ ಸಮಸ್ಯೆಗೆ ಕೂಡದೇ ಪರಿಹಾರ ಒದಗಿಸಬೇಕು ಎಂದರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೆ ಇರುವುದರಿಂದ ಈ ಸಮಸ್ಯೆಗೆ ಪರಿಹಾರವಾಗಿ ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತಿಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ಸಚಿವರು ಹೇಳಿದರು. ಮಳೆಯ ಅಭಾವದಿಂದ ತತ್ತರಿಸುತ್ತಿರುವ ಪ್ರದೇಶಗಳಲ್ಲಿ ಆದಷ್ಟು ಶೀಘ್ರವಾಗಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಬರ ಪರಿಸ್ಥಿತಿಯ ಚರ್ಚೆ ನಂತರ ಗಮನ ಸೆಳೆಯುವ ಸೂಚನೆ ನಡೆಯಿತು. ಗಮನ ಸೆಳೆಯುವ ಸೂಚನೆ ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ನಾಳೆಗೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ವಿಧಾನ ಪರಿಷತ್ತಿನ 6ನೇ ದಿನದ ಕಲಾಪದಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಆಡಳಿತ ಹಾಗೂ ಪ್ರತಿಪಕ್ಷದ ಸದಸ್ಯರು ನಡೆಸಿದ ಗದ್ದಲ ಮುಂದುವರಿಯಿತು. ಕಲಾಪ ಆರಂಭಗೊಂಡ ಕೂಡಲೇ ಎದ್ದು ನಿಂತು ಕಪ್ಪು ಪಟ್ಟಿ ಹಿಡಿದು ಪ್ರತಿಭಟನೆಗೆ ಮುಂದಾಗುತ್ತಿದ್ದ ಬಿಜೆಪಿ ಜೆಡಿಎಸ್ ಸದಸ್ಯರನ್ನು ನೋಡಿದ ಸಭಾಪತಿ ಸಲೀಂ ಅಹಮದ್ ಅವರು, ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಶೂನ್ಯ ವೇಳೆ ಇನ್ನಿತರ ಕಲಾಪಗಳನ್ನು ನಡೆಸಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಕಳೆದ 4 ದಿನಗಳಿಂದ ಪ್ರತಿಪಕ್ಷಗಳ ಪ್ರತಿಭಟನೆಯಿಂದ ಸುಗಮವಾಗಿ ಕಲಾಪವನ್ನು ನಡೆಸಲಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಇನ್ನಿತರ ಹಲವು ಸಮಸ್ಯೆಗಳಿವೆ. ಅದರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಎಂದು ವಿನಂತಿಸಿದರು. ನಿನ್ನೆಯಿಂದ ಸಾಹಿತ್ಯ ಕ್ಷೇತ್ರದವರು, ಸ್ನೇಹಿತರು ಸೇರಿದಂತೆ 100 ಮಂದಿ ಕರೆ ಮಾಡಿ ಸುಗಮವಾಗಿ ಸದನವನ್ನು ನಡೆಸಲು ಮನವಿ ಮಾಡಿದ್ದಾರೆ. ಪ್ರಶ್ನೋತ್ತರ, ಇನ್ನಿತರ ಕಲಾಪಗಳಿಗೆ ಅವಕಾಶ ಕೊಡಿ. ಎಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡಲು ಸಂಬಂಧಪಟ್ಟ ಸಚಿವರಿದ್ದಾರೆ ಎಂದು ಸಭಾಪತಿಗಳು ವಿನಂತಿಸಿದರು. ಇದನ್ನು ಒಪ್ಪದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಭ್ರಷ್ಟಾಚಾರ ನಡೆಸಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದಿರುವ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ, ಇದಕ್ಕೆ ಸರ್ಕಾರ ಏಕೆ ಅಡ್ಡಿಯಾಗುತ್ತಿದೆ ಎಂದು ಪ್ರಶ್ನಿಸಿದರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿದರೆ ಪ್ರತಿಪಕ್ಷಗಳ ಸದಸ್ಯರು ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರದ ಜೊತೆ ಚರ್ಚೆ ನಡೆಸಲು ಸಿದ್ದರಿದ್ದಾರೆ ಎಂದಾಗ, ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು, ದೇಶದ ಹಲವು ರಾಜ್ಯಗಳಲ್ಲಿರುವ ಬಿಜೆಪಿ ಸರ್ಕಾರಗಳಲ್ಲಿ ಆರೋಪಿಗಳಿದ್ದಾರೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆಯೇ ಎಂದು ತರಾಟೆಗೆ ತೆಗೆದುಕೊಂಡರು. ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ, ಬರ ಸೇರಿ ಹಲವು ಗಂಭೀರ ವಿಚಾರಗಳಿದ್ದು ಆ ಕುರಿತು ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ವಿನಂತಿಸಿದರು. ಇದೇ ವಿಚಾರವಾಗಿ ಆಡಳಿತ ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ, ಗದ್ದಲ ಉಂಟಾಯಿತು. ಬಿಜೆಪಿ ಜೆಡಿಎಸ್ ಸದಸ್ಯರು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಪ್ಪು ಪಟ್ಟಿ ಹಿಡಿದು ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆ ನಡುವೆ ಸಭಾಪತಿ ಸಲೀಂ ಅಹಮದ್ ಅವರು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಕಾಂಗ್ರೆಸ್ ಸದಸ್ಯ ಬೋಸರಾಜ್ ಅವರ ಪ್ರಶ್ನೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಉತ್ತರ ನೀಡಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್, ರಾಯಚೂರಿನ ಹೃದಯ ಭಾಗದ ಜಿಲ್ಲಾ ಕಾರಾಗೃಹವನ್ನು ನಗರದ ಹೊರಭಾಗಕ್ಕೆ ಸ್ಥಳಾಂತರಿಸಲಾಗುವುದು ಎಂದರು. ರಾಯಚೂರಿನ ಹೊರವಲಯದ ಬಿಜನಗೆರ ಗ್ರಾಮದ 19.5 ಎಕರೆ ಜಮೀನನ್ನು ನೂತನ ಜಿಲ್ಲಾ ಕಾರ್ಯಗೃಹ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮಂಜೂರು ಮಾಡಿದೆ ಎಂದು ಮಾಹಿತಿ ನೀಡಿದರು. 2026-27 ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ 2ನೇ ಹಂತದ ಕಾಮಗಾರಿಯನ್ನು ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯಾಗಾರವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಲಾಯಿತು. ರಾಯಚೂರು ಜಿಲ್ಲೆಯ ಬಿಜನಗೆರ ಗ್ರಾಮದ ಸರ್ವೆ ಸಂಖ್ಯೆ 30 ಮಂಜೂರಾಗಿರುವ 19.5 ಎಕರೆ ಜಮೀನಿನಲ್ಲಿ 500 ಬಂದಿಗಳ ಸಾಮರ್ಥ್ಯದ ನೂತನ ಜಿಲ್ಲಾ ಕಾರಾಗೃಹ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ 90 ರೂಪಾಯಿಗಳ ಸಮಗ್ರ ಅಂದಾಜು ಪಟ್ಟಿಯನ್ನು ಪಡೆಯಲಾಗಿದೆ ಎಂದು ಹೇಳಿದರು.
ಕಾಂಗ್ರೆಸ್ ಸದಸ್ಯೆ ಆರತಿ ಕೃಷ್ಣ ಅವರ ಪ್ರಶ್ನೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಉತ್ತರ ನೀಡಿದ ಸಚಿವ

0: ಶರಣ ಪ್ರಕಾಶ್ ಪಾಟೀಲ್ ಬೆಂಗಳೂರಿನ ಪದ್ಮನಾಭನಗರ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಲಸಂದ್ರಕೆರೆ ಹಾಗೂ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕಂದಾಯ ಇಲಾಖೆಯಿಂದ ಕೈಗೊಂಡು ತಂತಿ ಬೇಲಿ ಅಳವಡಿಸಿ ಒತ್ತುವರಿಯಾಗದಂತೆ ತಡೆಯಲಾಗಿದೆ ಎಂದು ತಿಳಿಸಿದರು. ಚಿಕ್ಕಲಸಂದ್ರಕೆರೆಯು ಕೆರೆಯ ಸ್ವರೂಪ ಕಳೆದುಕೊಂಡು ಬೇರೆಯೇ ಪ್ರದೇಶವಾಗಿದೆ. ಯಾವುದೇ ನಿರ್ವಹಣೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವತಿಯಿಂದಾಗಲಿ ಅಥವಾ ಇಂದಿನ ಬಿಬಿಎಂಪಿ ವತಿಯಿಂದಾಗಲಿ ಕೈಗೊಂಡಿರುವುದಿಲ್ಲ. ಮನೆ ಮನೆಗಳಿಂದ ಆಟೋ ಟಿಪ್ಪರ್ಗಳಲ್ಲಿ ಸಂಗ್ರಹವಾಗುವ ಹಸಿ ಕಸವನ್ನು ಕಾಂಪ್ಯಾಕ್ಟರ್ ವಾಹನಕ್ಕೆ ವರ್ಗಾಯಿಸಲು ಸ್ಥಳದ ಅಭಾವವಿರುವುದರಿಂದ ಚಿಕ್ಕಲಸಂದ್ರ ಕೆರೆಯ ಬದಿಯ ರಸ್ತೆಯನ್ನು ತಾತ್ಕಾಲಿಕವಾಗಿ ಬಳಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜಾ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ ಮೂರು ಮಂದಿ ಮೃತರ ಅವಲಂಬಿತರಿಗೆ ತಲಾ 1 ಕೋಟಿ ರೂಪಾಯಿ ನೀಡಬೇಕು ಮತ್ತು ಪ್ರಕರಣಗಳ ಸತ್ಯಾಂಶ ಬಯಲಿಗೆ ನ್ಯಾಯಾಂಗ ತನಿಖೆ ಜೊತೆ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವಂತೆ ಪ್ರಸ್ತಾಪಿಸಿದರು. ಬಳಿಕ ಸದಸ್ಯ ಎಸ್ವಿ ಸುಂಕನೂರ ರಾಜ್ಯದಲ್ಲಿ 2021-21 ಸಾಲಿನಲ್ಲಿ ಹೊಸದಾಗಿ ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜುಗಳಿಗೆ ಮೂಲ ಸೌಕರ್ಯಗಳಿಲ್ಲದಿದ್ದರೂ ಅನುಮತಿ ನೀಡಿ ಭಾರತೀಯ ನರ್ಸಿಂಗ್ ಮಂಡಳಿ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿರುವ ವಿಷಯವನ್ನು ಪರಿಶೀಲಿಸಿ ವರದಿಯನ್ನು ಸಲ್ಲಿಸಲು ರಚಿಸಲಾಗಿರುವ ವಿಶೇಷ ಜಂಟಿ ಸದನ ಸಮಿತಿ ಅವಧಿಯನ್ನು ಮುಂದಿನ 1 ವರ್ಷಗಳವರೆಗೆ ಮುಂದೂಡಿ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ ಎನ್ನುವ ಪ್ರಸ್ತಾವನೆಗೆ ಸದನದ ಸಹಮತ ಕೋರಿ ಪ್ರಸ್ತಾಪವನ್ನು ಮಂಡಿಸಿದರು. ಬಳಿಕ ಗಮನ ಸೆಳೆಯುವ ಸೂಚನೆಗಳಲ್ಲಿ ಸದಸ್ಯ ಬಿಎಸ್ ಶಿವಣ್ಣ, ರಾಜ್ಯದಲ್ಲಿ ಬಿಪಿಎಲ್ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಅಥವಾ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಲ್ಯಾಪ್ಟಾಪ್ ಒದಗಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಡಿಜಿಟಲ್ ಸೌಲಭ್ಯ ಕಲ್ಪಿಸುವ ಕುರಿತು ಸದನದ ಗಮನ ಸೆಳೆದರು. ಬಳಿಕ ಸದನವನ್ನು ಸಭಾಪತಿ ಸಲೀಂ ಅಹಮದ್ ಅವರು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ಬಳಿಕ ಆರಂಭವಾದ ಕಲಾಪದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ವಿಷಯ ಮತ್ತೊಮ್ಮೆ ಪ್ರಸ್ತಾಪವಾಯಿತು. ಸಭಾಪತಿಗಳು ತಮ್ಮ ಕೊಠಡಿಯಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರನ್ನು ಕರೆಸಿಕೊಂಡು ಸಭೆ ನಡೆಸಿ ದೇವರಾಜು ಅರಸು ಅವರ 111ನೇ ಜನ್ಮದಿನದ ಕುರಿತು ಚರ್ಚೆ ನಡೆಸಬೇಕಾಗಿದೆ, ಹಾಗಾಗಿ ಪ್ರತಿಭಟನೆ ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಇದಕ್ಕೆ ಒಪ್ಪಿದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ದೇವರಾಜು ಅರಸು ಅವರ ಚರ್ಚೆಗೆ ಸೀಮಿತವಾಗಿ ಪ್ರತಿಭಟನೆ ಹಿಂತೆಗೆದುಕೊಳ್ಳುವುದಾಗಿ ಹೇಳಿ ಕಲಾಪಕ್ಕೆ ಆಗಮಿಸಿದರು. ಬಳಿಕ ಆರಂಭಗೊಂಡ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯ ರಘು ಮಾತನಾಡಿ, ಉಳುವವನೇ ಭೂಮಿಯ ಒಡೆಯ ಎಂಬ ಕ್ರಾಂತಿಕಾರಕ ಸುಧಾರಣೆಯನ್ನು ತಂದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಹೆಸರು ಶಾಶ್ವತವಾಗಿ ಉಳಿಸಲು ವಸ್ತು ಸಂಗ್ರಹಾಲಯ ಮಾಡಬೇಕು, ಇಲ್ಲವೇ ರಾಜಕೀಯ ತರಬೇತಿ ಕೇಂದ್ರ ಆರಂಭಿಸಬೇಕು ಎಂದು ಹೇಳಿದರು. ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ದೇಶದಲ್ಲಿ ಮೊದಲ ಬಾರಿಗೆ ದೇವರಾಜು ಅರಸು ಅವರು ನಿಷೇಧಿಸಿದರು. ಅವರು ಬಡತನ ನಿರ್ಮೂಲನೆಗಲ್ಲ, ತ್ರಿಶಂಕು ಸ್ಥಿತಿಯಲ್ಲಿದ್ದ ಹಿಂದುಳಿದ ವರ್ಗದವರಿಗೆ ಬದುಕಲು ಅವಕಾಶ ಮಾಡಿಕೊಡಲು ಮೀಸಲು ಜಾರಿಗೆ ತಂದರು ಎಂದು ಬಣ್ಣಿಸಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್, ಉಪಸಭಾಪತಿ ಉಮಾಶ್ರೀ, ಪರಿಷತ್ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ, ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಸದಸ್ಯರು ದೇವರಾಜು ಅರಸು ಅವರ ಸಾಧನೆ ಮತ್ತು ಸೇವೆಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಚಿತ್ರಗೀತೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಆರಂಭದಲ್ಲಿ ಕೇಳಿ ಚಕ್ರವರ್ತಿ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420

0: டபுள் 2 டபுள் 3.
1: ಸೋನು ನಿಗಮ್ ಅವರು ಹಾಡಿರುವ ಗೀತೆ ರಾಜಾ ಹುಲಿ ಚಿತ್ರದ್ದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸೀತಾರಾಮ ಕಲ್ಯಾಣ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಅರ್ಮಾನ್ ಮಲಿಕ್. ಸಾಹಿತ್ಯ ವಿ ಸಾಯಿ ಸುಕನ್ಯಾ, ಸಂಗೀತ ಅನೂಪ್ ರುಬೇನ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನು ಮುಂದೆ ಕೇಳೋಣ ಪಂಕಜ್ ಉದಾಸ್ ಅವರು ಹಾಡಿರುವ ಗಜಲ್ಗಳನ್ನು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು

0: ಪರ್ಸೆಂಟ್ LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಮೊದಲಿಗೆ ಕೇಳಿ ಕಿಸನೆ ಬೇಗೆ ಹುಯೇ ಬಾಲೋನ್ಸೇ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಾಂದನಿ ರಾತ್ ಮೇ ಚಾಂದ್ ಕೇ ಸಾಮ್ನೆ.

0: ಇದುವರೆಗೂ ಪಂಕಜ್ ಉದಾಸ್ ಅವರು ಹಾಡಿರುವ ಗಜಲ್ಗಳನ್ನು ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 MHz.

0: ಇನ್ನೀಗ ಕೆಲವು ಭಾವಗೀತೆಗಳನ್ನು ಕೇಳೋಣ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮೊದಲಿಗೆ ಕೇಳಿ NS ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆಯ ಗೀತೆ, ಸಂಗೀತ NS ಪ್ರಸಾದ್. ಕೇಳು ಕೇಳು ಓ ಜೀವ ಗೆಳತಿಯೇ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರಚನೆ HS ವೆಂಕಟೇಶ್ ಮೂರ್ತಿ. ಮಣ್ಣಿನಲ್ಲಿ ಮಳೆಯ ಹಾಗೆ, ಕಲ್ಲಿನಲ್ಲಿ ಕಲೆಯ ಹಾಗೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ. ರಚನೆ ಡಾಕ್ಟರ್ GS ಶಿವರುದ್ರಪ್ಪ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ 9:00 ಇಂಗ್ಲಿಷ್ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ.

ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಕಾರವಾರ ಸಮಯ 9:30. ಇನ್ನೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿ ಬರಲಿವೆ.

0: ಆಕಾಶವಾಣಿ ಕನ್ನಡ ಭಾರತಿ ಕೇಳುಗರೆ, ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. ನಂತರ
1: ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಿನದತ್ತ ಹಡಗಲಿ.
0: ಮೊದಲಿಗೆ ಕೇಳೋಣ ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್.
2: ಸಾಹಿತ್ಯವು ಸಮಾಜದ ಪ್ರತಿಬಿಂಬವೂ ಹೌದು, ಗತಿಬಿಂಬವೂ ಹೌದು. ಅದಕ್ಕೆಂದೇ ಕಾಲಕಾಲಕ್ಕೆ ಜನರ ಅಭಿರುಚಿಗೆ ತಕ್ಕಂತೆ ಸಾಹಿತ್ಯದ ಶೈಲಿ ಪ್ರಕಾರಗಳು ಸಹ ಬದಲಾಗುವುದು ನೈಜ ಸಾಹಿತ್ಯದ ಲಕ್ಷಣಗಳಲ್ಲಿ ಒಂದು ಎಂಬ ಮಾತನ್ನು ಅಲ್ಲಗಳೆಯಲಿಕ್ಕಾಗದು. ಅದಕ್ಕೆಂದೇ ಸಾಹಿತ್ಯಗಳನ್ನು ಸಮಾಜದ ಆಗುಹೋಗುಗಳ ನಿರ್ಣಾಯಕರೆಂದು ಕರೆಯುತ್ತಾರೆ. ಆಯಾ ಕಾಲದ ಬರಹಗಾರರು ತಮ್ಮ ಪ್ರದೇಶದ ಜನರ ತವಕ ತಲ್ಲಣಗಳನ್ನು, ನೋವು ನಲಿವುಗಳನ್ನು ತಮ್ಮ ಬರಹಗಳಲ್ಲಿ ಹಿಡಿದಿಡುತ್ತಾರೆ. ತಾನು ಕಣ್ಣಾರೆ ಕಂಡ, ಉಂಡ, ಕೇಳಿದ, ಓದಿದ ವಿವಿಧ ಪ್ರಸಂಗಗಳಿಗೆ ಅಕ್ಷರ ರೂಪವನ್ನು ಕೊಡುವ ಬರಹಗಾರನು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವಾಸ್ತವ ಸಂಗತಿಗಳನ್ನು ಪ್ರತಿಬಿಂಬಿಸಿ ಅಂದಂದಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿಕೊಡುವನು. ಸಹೃದಯರಿಗೆ ಹಿತವನ್ನು ನೀಡುತ್ತಲೇ ಅವರ ಮಡಪಟ್ಟಲದಲ್ಲಿ

ಐತಿಹಾಸಿಕ ಸಾಮಾಜಿಕ ಹಾಗೂ ರಾಷ್ಟೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿಯೂ ಸಹ ಯಶಸ್ಸನ್ನು ಪಡೆಯುವುದು ನಿಜವಾದ ಲೇಖಕನ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಸಾಹಿತ್ಯವನ್ನು ಗಮನಿಸಿದಾಗ ವಿದೇಶಿಗರ ದಬ್ಬಾಳಿಕೆ ಶೋಷಣೆಗಳನ್ನು ನೂರಾರು ವರ್ಷಗಳವರೆಗೆ ಸಹಿಸಿಕೊಂಡ ಭಾರತೀಯರು ದೇಶಪ್ರೇಮವನ್ನು ಬೆಳೆಸಿಕೊಂಡು ಶೋಷಣೆಯ ವಿರುದ್ದ ಹೋರಾಡಿದ ಪ್ರಸಂಗಗಳೇ ಅಂದಿನ ಲೇಖಕರ ಕಾದಂಬರಿಗಳಿಗೆ ವಸ್ತುವಾದುದು ಸಹಜ. ಈ ದೃಷ್ಟಿಯಲ್ಲಿ ಬಂಕಿಂಚಂದ್ರರ ಬಂಗಾಳಿ ಭಾಷೆಯ ಆನಂದಮಠ, ಹಿಂದಿ ಭಾಷೆಯ ಪ್ರೇಮಚಂದ್ರರ ಕರ್ಮಭೂಮಿ, ಯಶಪಾಲ್ ಅವರ ದಾದಾ ಕಾಮ್ರೇಡ್ ಹಾಗೂ ಝೂಟಾ ಸಚ್, ಮನ್ಮಥನಾಥ್ ಗುಪ್ತಾ ಅವರ ಜಾಗರಣ್ ಮುಂತಾದ ಕೃತಿಗಳಲ್ಲಿ ಹೋರಾಟದ ಸನ್ನಿವೇಶಗಳು ಶೋಷಣೆಯ ವಿರುದ್ದ ಕೆಚ್ಚು ಕಂಡುಬರುತ್ತದೆ. ಬಂಗಾಳಿ, ತಮಿಳು, ತೆಲುಗು, ಹಿಂದಿ, ಮರಾಠಿಯಂತಹ ಭಾರತದ ಹಲವಾರು ಭಾಷೆಗಳಲ್ಲಿ ಸ್ವಾತಂತ್ರ್ಯದ ಹೋರಾಟವನ್ನು ಚಿತ್ರಿಸುವ ನೂರಾರು ಕಾದಂಬರಿಗಳು ಸೃಷ್ಟಿಯಾದಂತೆಯೇ ಕನ್ನಡದಲ್ಲೂ ಕೂಡ ಈ ತರಹದ ಕೃತಿಗಳು ಬರಲು ಕಾರಣವಾಯಿತು. ಈ ನಿಟ್ಟಲ್ಲಿ ಶಿವರಾಮ ಕಾರಂತರ ಔದಾರ್ಯದ ಉರುಳಲ್ಲಿ, ತರಾಸು ಅವರ ರಕ್ತ ತರ್ಪಣ, ಅನಕ್ರ ಅವರ ಅಮರ ಅಗಸ್ಟ್, ನಿರಂಜನರ ಚಿರಸ್ಮರಣೆ ನೆನಪಿನಲ್ಲಿ ಉಳಿಯುವಂತಹ ಕಾದಂಬರಿಗಳು. ಮಿರ್ಜಿ ಅಣ್ಣಾರಾಯರು ರಾಷ್ಟ್ರಪುರುಷ, ಪ್ರತಿ ಸರ್ಕಾರ ಹಾಗೂ ಸಿದ್ದಚಕ್ರ ಎಂಬ ಮೂರು ಸ್ವಾತಂತ್ರ್ಯ ಚಳವಳಿಯ ಕಥಾನಕವುಳ್ಳ ಕಾದಂಬರಿಗಳನ್ನು ನೀಡಿದ್ದಾರೆ. ಮಿರ್ಜಿ ಅಣ್ಣಾರಾಯರು ಮೂಲತಃ ಸೃಜನಶೀಲ ಬರಹಗಾರರು, ನಿಷ್ಠಾವಂತ ಶಿಕ್ಷಕರು. ಚಳವಳಿಯ ಕುರಿತು ಮೂರು ಕಾದಂಬರಿಗಳನ್ನು ಬರೆದಂತೆಯೇ ಸಾಮಾಜಿಕ ಹಾಗೂ ಧಾರ್ಮಿಕ ಅಂಶಗಳನ್ನು ಒಳಗೊಂಡ ನಿಸರ್ಗ, ರಾಮಣ್ಣ ಮಾಸ್ತರರು, ಅಶೋಕ ಚಕ್ರ, ಶ್ರೇಯಾಂಶ, ಸಾಮ್ರಾಟ ಶ್ರೇಣೀಕ, ಎರಡು ಹೆಜ್ಜೆ, ಹದಗೆಟ್ಟಹಳ್ಳಿ, ಚಾವುಂಡರಾಯ, ಭಸ್ಮಾಸುರ ಹಾಗೂ ಸಿದ್ದಚಕ್ರ ಎಂಬ ಭಿನ್ನ ಭಿನ್ನ ಕಥಾನಕಗಳನ್ನು ಒಳಗೊಂಡ 12 ಕಾದಂಬರಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಇದರೊಂದಿಗೆ 3 ಕಥಾಸಂಕಲನಗಳು, 5 ಚಿಕ್ಕ ಮಕ್ಕಳ ಕೃತಿಗಳು, 8 ವ್ಯಕ್ತಿ ಚಿತ್ರಣಗಳು, 5 ವಿಮರ್ಶಾ ಕೃತಿಗಳು, 9 ಸಂಶೋಧನಾ ಮತ್ತು ಸಂಪಾದನಾ ಕೃತಿಗಳು, 4 ಅನುವಾದಿತ ಕೃತಿಗಳು ಹಾಗೂ 138 ಲೇಖನಗಳನ್ನು ಬರೆದುದು ಅಚ್ಚರಿ ಮೂಡಿಸುವಂತಹದು. ಅಣ್ಣಾರಾಯರು ಬರೆದ ಒಟ್ಟು ಪುಟಗಳ ಸಂಖ್ಯೆಯೇ 10,526 ಎಂದರೆ ಅವರ ಶ್ರಮಶಕ್ತಿ ಲೇಖನೀಯ ಹರಿತ ಮನವರಿಕೆಯಾಗುತ್ತದೆ. ಮಿರ್ಜಿ ಅಣ್ಣಾರಾಯರ ಒಟ್ಟು ಕಾದಂಬರಿಗಳನ್ನು ಅಲ್ಲಿನ ವಸ್ತುವಿಗೆ ಅನುಗುಣವಾಗಿ ಸಾಮಾಜಿಕ, ಸ್ವಾತಂತ್ರ್ಯ ಹೋರಾಟಪರ ಹಾಗೂ ಐತಿಹಾಸಿಕ ಕಾದಂಬರಿಗಳು ಎಂಬುದಾಗಿ ವರ್ಗೀಕರಿಸಿಕೊಂಡು ಅವುಗಳ ವೈಶಿಷ್ಟ್ಯತೆಯನ್ನು ಗುರುತಿಸಬಹುದಾಗಿದೆ. ಇತ್ತ ಉತ್ತರ ಕರ್ನಾಟಕದಲ್ಲಿ 1945 ರಚನೆಗೊಂಡ ಮಿರ್ಜಿ ಅಣ್ಣಾರಾಯರ ನಿಸರ್ಗ ಕೃತಿಯೂ ಸಹ ಸಾಮಾಜಿಕ ಕಾದಂಬರಿಗಳ ಸಾಲಿನಲ್ಲಿ ಮಹತ್ವದ ಸ್ಥಾನವನ್ನು ಗಿಟ್ಟಿಸಿಕೊಂಡಿತು. ಕಾರಂತರ ಕಾದಂಬರಿಗಳು ಆ ಕಡೆಯ ಕರಾವಳಿಯ ಜೀವನಕ್ಕೆ ಕನ್ನಡಿ ಹಿಡಿದಂತೆ ಕುವೆಂಪುರವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆನಾಡಿನ ಸಂಸ್ಕೃತಿ, ಭಾಷೆ, ಸಂಪ್ರದಾಯಗಳನ್ನು ಪ್ರತಿಬಿಂಬಿಸಿತು. ಅದೇ ಮಾದರಿಯಲ್ಲಿ ಅಣ್ಣಾರಾಯರ ನಿಸರ್ಗವು ಕನ್ನಡ ನಾಡಿನ ಉತ್ತರದ ಗಡಿ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಉತ್ತರದ ಹಳ್ಳಿಯ ಸಂಸ್ಕೃತಿಯನ್ನು ಚೆನ್ನಾಗಿ ಹಿಡಿದಿಡುವಲ್ಲಿ ಸಫಲವಾಯಿತು. ಸೇಡ್ಬಾಳ ಸುತ್ತಮುತ್ತಲಿನ ದೈನಂದಿನ ಜನಜೀವನ, ಬಳಕೆಯಲ್ಲಿರುವ ಭಾಷೆ, ಸಂಪ್ರದಾಯಗಳನ್ನು ಬಳಸಿಕೊಂಡು ರಚನೆಗೊಂಡದ್ದರಿಂದ ಬೆಳಗಾವಿ ಜಿಲ್ಲೆಯ ಉತ್ತರದ ತುದಿಯಲ್ಲಿರುವ ಹಳ್ಳಿಗಳ ಜನಜೀವನ, ಅದರಲ್ಲೂ ಜೈನ ಸಮಾಜದ ಚಿತ್ರ ಈ ಕಾದಂಬರಿಯಲ್ಲಿ ಮೊದಲ ಸಲ ಬಂದದ್ದು ಅದರ ಹೆಚ್ಚಿನ ವೈಶಿಷ್ಟ್ಯವಾಗಿದೆ ಎಂಬ ರಂಶ್ರೀ ಮುಗುಳಿಯವರ ಮೆಚ್ಚು ನುಡಿಗೆ ಕಾರಣವಾಯಿತು. ಅದಕ್ಕೆಂದೇ ವಿಮರ್ಶಕರು ನಿಸರ್ಗ ಕಾದಂಬರಿಯನ್ನು ಥಾಮಸ್ ಹಾರ್ಡಿಯ ವೆಸೆಕ್ಸ್, ಜಾರ್ಜ್ ವಾಷಿಂಗ್ಟನ್ ಅವರ ದಿ ಗ್ರ್ಯಾಂಡಿಸಿಮಸ್ ಮುಂತಾದ ಸಮಕಾಲೀನ ಕಾದಂಬರಿಗಳೊಂದಿಗೆ ತುಲನೆ ಮಾಡಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಆಯಾ ಸ್ಥಳದ ಆಚರಣೆ, ಸಂಪ್ರದಾಯ, ಸಂಸ್ಕಾರ, ಭಾಷೆ ಇತ್ಯಾದಿ, ಈ ನಿಟ್ಟಿನಲ್ಲಿ ಸಾಹಿತ್ಯಕ್ಕೆ ನೈಜತೆ, ಜೀವಂತಿಕೆ ಬರುವುದೇ ಪ್ರಾದೇಶಿಕತೆಯಿಂದ ಎಂಬ ವಿದ್ವಾಂಸರ ಮಾತನ್ನು ಒಪ್ಪಲೇಬೇಕು. ಸ್ವಾತಂತ್ರ್ಯ ಪೂರ್ವದ ಗ್ರಾಮೀಣ ಪರಿಸರದಲ್ಲಿ ಬಳಕೆಯಲ್ಲಿದ್ದ ಬಾಲ್ಯ ವಿವಾಹ, ಉಡುಕಿ ಪದ್ಧತಿ, ಪುರುಷರಿಗೆ 2-3 ಮರುಮದುವೆಯಾಗುವ ಮುಕ್ತತೆ, ಮನಸ್ಸಿಲ್ಲದಿದ್ದರೂ ಹಿರಿಯರ ಮಾತಿಗೆ ಓಗೊಟ್ಟು ವಿವಾಹ ಬಂಧನಕ್ಕೆ ಒಳಗಾಗುವ ಹೆಣ್ಣು, ಅತ್ತೆ ಮಾವ ಹಾಗೂ ಪತಿಯ ಮಾತಿಗೆ ಮರುಮಾತನಾಡದೆ ಸಂಕಟಕ್ಕೆ ಒಳಗಾಗುವ ಹೆಣ್ಣಿನ ತುಡಿತ ಮಿಡಿತಗಳು ಈ ಕೃತಿಯಲ್ಲಿ ಯಥಾವತ್ತಾಗಿ ಬಂದಿವೆ. ಬಾಲ್ಯ ವಿವಾಹಕ್ಕೆ ತಲೆಗೊಟ್ಟ ತಾರ ಹಿರಿಯರ ಇಚ್ಛೆಯಂತೆ ಗಂಡ ಭರಮನ ಮನೆಗೆ ಬಂದದ್ದು, ಬದುಕು ನರಕ ಸದೃಶವಾದುದು, ಅತ್ತೆ ಚಿಮ್ಮವ್ವ ಮಗನಿಗೆ ಮಂಗಸೂಳಿಯ ಹುಡುಗಿಯೊಂದಿಗೆ ಮರುಮದುವೆ ಮಾಡಿದ್ದು, ಇತ್ತ ಅನಂತನ ಗತಿಯೂ ಸಹ ಅದೇ ತೆರನಾದುದು ವಿಧಿಯ ವಿಲಾಸ. ಸೋದರ ಮಾವನ ಮಗನಾದ ಅನಂತನನ್ನೇ ಮದುವೆಯಾಗಿದ್ದರೆ ದುರಂತ ತಪ್ಪಬಹುದಿತ್ತಲ್ಲ ಎಂಬ ವಿಚಾರವೂ ಸಹ ಓದುಗರಲ್ಲಿ ಮೂಡಿಸುವ

ಈ ದುರಂತ ಕಾದಂಬರಿಗೆ ತಾರಾ ಹಾಗೂ ಅನಂತ್ ಎಂಬವರೇ ನಾಯಕ ನಾಯಕಿಯರು. ನಿಸರ್ಗ ಕಾದಂಬರಿಯ ವೈಶಿಷ್ಟ್ಯ ಇರುವುದೇ ಪ್ರಾದೇಶಿಕ ಭಾಷೆ ಹಾಗೂ ಸಂಪ್ರದಾಯಗಳಿಗೆ ಮಣೆ ಹಾಕಿದ್ದುದರಲ್ಲಿ. ಗಡಿ ಭಾಗದ ಈ ಹಳ್ಳಿಗಳಲ್ಲಿ ಸಹಜವಾಗಿ ಮರಾಠಿ ಮಿಶ್ರಿತ ಭಾಷೆ ಬಳಕೆಯಲ್ಲಿದೆ. ಮಹಾರಾಷ್ಟ್ರದೊಂದಿಗಿನ ವೈವಾಹಿಕ ಸಂಪರ್ಕ ವ್ಯವಹಾರಗಳು ಪದಗಳ ಕೊಡುಕೊಳ್ಳುವಿಕೆಗೆ ಕಾರಣವಾಗಿವೆ. ಮತ್ತೆಲ್ಲಿ ಹೋಗಲಿ, ಮಳಿಗೆಗೆ ಕುಳ್ಳ ಬಡಿಕ ಹೋಗ್ತಾನು, ನಾ ಹೋದ ಮ್ಯಾಲೆ ಅವ ಯಾನಂತೇಳು, ಊರ್ ತಣ್ಣಗಿರ್ಲಿ ಅಂತ ಬ್ಯಾನಿ ಬ್ಯಾಡ, ಬ್ಯಾಸರಿಕಿ ಬ್ಯಾಡ, ಎಲ್ಲ ಲಗಮವ ತಾಯಿ ಉಡ್ಯಾಗ ಬದುಕಾವರಪ್ಪ ನಾವು, ಇತ್ಯಾದಿ ದೇಶೀಯ ಮಾತುಗಳೇ ನಿಸರ್ಗದ ಚೆಲುವನ್ನು ಹೆಚ್ಚಿಸಲು ಸಾಧ್ಯವಾಗಿದೆ. ನಿತ್ಯವೂ ತಾವು ಕಂಡ ಅನುಭವಗಳಿಗೆ ಕನ್ನಡಿ ಹಿರಿದಿದ್ದೇನೆಂಬ ಅಣ್ಣಾರಾಯರ ಮಾತನ್ನು ಅಲ್ಲಗಳೆಯಲಿಕ್ಕಾಗದು. ಈ ನಿಟ್ಟಿನಲ್ಲಿ ನಿಸರ್ಗ ಕಾದಂಬರಿಯ ವೈಶಿಷ್ಟ್ಯತೆಯನ್ನು ಹೀಗೆ ಹಿಡಿದಿಡಬಹುದು. ಪ್ರಾದೇಶಿಕ ಭಾಷೆಗಳಲ್ಲಿ ರಚಿತವಾದ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಸಮಕಾಲೀನ ಆಚರಣೆ, ಸಂಪ್ರದಾಯ, ಮೋಡಿ ಮಾಟ ಇತ್ಯಾದಿಗಳನ್ನು ಯಥಾವತ್ತಾಗಿ ಕಥೆಗೆ ಭಂಗಬಾರದಂತೆ ಹಿಡಿದಿಟ್ಟ ರೀತಿ. ಪುರುಷ ಪ್ರಾಧಾನ್ಯತೆ, ಮರುಮದುವೆ ಅವಕಾಶ, ಸ್ತ್ರೀ ಶೋಷಣೆ ಇತ್ಯಾದಿ ಅಂಶಗಳ ಮೇಲೆ ಬೆಳಕು ಚೆಲ್ಲಿದ್ದು, ಆಡು ಭಾಷೆಯ ನುಡಿಗಟ್ಟುಗಳನ್ನು ಗಾದೆ ಮಾತುಗಳನ್ನು ಸೊಗಸಾಗಿ ಬಳಸಿದ್ದು ಈ ಕಾದಂಬರಿಯ ಹದಗಾರಿಕೆಗೆ ಮುಖ್ಯ ಕಾರಣವಾಗಿದೆ. ಇನ್ನೊಂದು ಕಾದಂಬರಿ ಅಶೋಕ ಚಕ್ರ. ನಿಸರ್ಗವು ಪ್ರಾದೇಶಿಕ ಭಾಷೆ, ಸಾಮಾಜಿಕ ಸ್ಥಿತಿಗತಿಗಳಿಗೆ ಕನ್ನಡಿ ಹಿಡಿದು ಶ್ರೇಷ್ಠತೆಯನ್ನು ಪಡೆದಂತೆಯೇ ಅಶೋಕ ಚಕ್ರವು ಹಳ್ಳಿಯ ಕೃಷಿ ಬದುಕಿನ ಕಣ್ಣೀರ ಕಥೆಯನ್ನು ಚಿತ್ರಿಸುವ ವಿನೂತನ ಕಾದಂಬರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವತಃ ಅಣ್ಣಾರಾಯರು ಕೃಷಿಕರಾದುದರಿಂದ ಕೃಷಿಗೆ ಸಂಬಂಧಿಸಿದ ತಮ್ಮ ಅನುಭವಗಳನ್ನು, ರೈತರ ಗೋಳನ್ನು ಯಥಾವತ್ತಾಗಿ ಹಿಡಿದಿಡಲು ಸಾಧ್ಯವಾಗಿದೆ. ಬಾವಣ್ಣ ಮತ್ತು ಪದ್ಮಾವತಿ ಇಲ್ಲಿನ ಪ್ರಮುಖ ಪಾತ್ರಗಳಾದರೂ ಬಾವಣ್ಣ ತನ್ನ ಲಂಪಟತನ, ಉದಾಸೀನ ಬುದ್ಧಿಯಿಂದ ಓದರಿಂದ ದೂರ ಸರಿದರೆ ಪದ್ಮಾವತಿಯೇ ಮುಖ್ಯ ಪಾತ್ರವಾಗಿ ಎದ್ದು ಕಾಣುತ್ತಾಳೆ. ಅಲ್ಲಲ್ಲಿ ಬರುವ ಪಾತ್ರಗಳು ಈ ಕಥೆಗೆ ಪೂರಕವಾಗಿ ಬಂದು ವ್ಯಕ್ತಿಯ ಅಸಮರ್ಥತೆಗಳು ಸುಶಕ್ತಿಗಳನ್ನು ದುರ್ಬಲಗೊಳಿಸಿ ಪ್ರಯೋಜನಕ್ಕೆ ಬಾರದಂತೆ ಮಾಡುವ ರೀತಿಯಲ್ಲಿ ದುಶಕ್ತಿ ಹಾಗೂ ಸುಶಕ್ತಿಗಳ ಹೋರಾಟದ ಚಿತ್ರಣವನ್ನೇ ಇಲ್ಲಿ ಕಾಣುವಂತಾಗಿದೆ. ಅಡ್ಡದಾರಿ ಹಿಡಿದ ಗಂಡ ಬಾವಣ್ಣನನ್ನು ಸನ್ಮಾರ್ಗಕ್ಕೆ ಮರಳಿ ತರುವ ಪದ್ಮಾವತಿ ಹೋರಾಟ ವ್ಯರ್ಥವಾಗಿ ಗಂಡನೇ ಹೋದ ಮೇಲೆ ಆ ಹೊಲ ಮನಿ ತಗೊಂಡು ನನಗೇನಾಗಬೇಕಾಗಿದ ಎಂಬ ನಿರ್ಧಾರ ತಾಳಿದ್ದು ಅವಳ ಆತ್ಮಸಾಕ್ಷಿಗೆ ಉದಾಹರಣೆಯಾಗಿದೆ. ಇಲ್ಲಿಯೂ ಸಹ ಆಡು ಭಾಷೆ ಹದಗಾರಿಕೆ, ಕೃಷಿ ಜೀವನದ ನೋವು ನಲಿವುಗಳು ಬಹಳ ನವಿರಾಗಿ ಬಂದು ಗ್ರಾಮ ಸಂಸ್ಕೃತಿಯ ಗ್ರಹಿಕೆಗೆ ಸೂಕ್ತ ವೇದಿಕೆಯನ್ನು ಕಾಣುವಂತಾಗಿದೆ. ಮತ್ತೊಂದು ಕಾದಂಬರಿ ರಾಮಣ್ಣ ಮಾಸ್ತರರು. ಆಂಗ್ಲರೊಂದಿಗೆ ನಡೆದ ದ್ವಿತೀಯ ಮಹಾಯುದ್ಧದ ಸಂದರ್ಭ ಇಲ್ಲಿನದು. ಚಿಕ್ಕೂರು ಎಂಬಲ್ಲಿ ಶಿಕ್ಷಕರಾಗಿದ್ದ ರಾಮಣ್ಣ ಮಾಸ್ತರರೇ ಇದರ ನಾಯಕ. ಸಂಬಳವಿಲ್ಲದೆ ಹೋರಾಟಕ್ಕಿಳಿದ ಶಿಕ್ಷಕರ ಪರವಾಗಿ ನಿಂತ ರಾಮಣ್ಣ ಪಡುವ ಕಷ್ಟ, ಜಮೀನ್ದಾರರ ದರ್ಬಾರ, ಆತನ ಮಡದಿ ಸಾಹುಕಾರನ ಬಳಿಗೆ ಬೀಳದೆ ಪಾರಾದ ರೀತಿ, ಕೊನೆಗೆ ಸಂಪು ಮುಗಿದು ನೆಮ್ಮದಿಯತ್ತ ಸಾಗಿದ ರೀತಿ, ಹೊಸ ರಾಷ್ಟ್ರ ಕಟ್ಟುವ ಹುಮ್ಮಸ್ಸುಗಳೇ ಇಲ್ಲಿನ ಕಥಾವಸ್ತುವಾದ್ದರಿಂದ ಮುನ್ನುಡಿ ಬರೆದ ಸಸ ಮಾಳ್ವಾಡ್ ಅವರು ಹೇಳುವಂತೆ ಇದೊಂದು ಚಿಕ್ಕ ಮಹಾಕಾವ್ಯವೇ ಎಂಬ ಅಂಶವು ಮನಸ್ಸಿನಲ್ಲಿ ಉಳಿಯುವಂತೆ ರಚನೆಗೊಂಡಿದೆ. ಇನ್ನೊಂದು ಕಾದಂಬರಿ ಶ್ರೇಯಾಂಶ. ಸಮಕಾಲೀನ ಸಮಾಜ ಸಾಹಿತ್ಯದ ಧೋರಣೆಗಳನ್ನು ಒಳಗೊಂಡ 600 ಪುಟಗಳಿಗೂ ಮಿಕ್ಕಿದ ಈ ಕಾದಂಬರಿ ಅಣ್ಣಾರಾಯರು ಕಂಡ ಆದರ್ಶ, ಅವರ ಬಾಳ ಗುರಿಯ ಚಿತ್ರಣವೇ ಆಗಿದೆ. ಕೃತಿಕಾರರು ಒಂದಿಲ್ಲೊಂದು ರೀತಿಯಲ್ಲಿ ಅಲ್ಲಿನ ಪಾತ್ರವಾಗಿ ಬಿಡುತ್ತಾನೆಂಬುದಕ್ಕೆ ಈ ಕೃತಿ ಸಾಕ್ಷಿಯಾಗಿದೆ. ಅಪ್ಪ ಬಾಳಣ್ಣನ ಕೃಷಿ ಕಾಯಕವನ್ನು ಒಪ್ಪದ ಶ್ರೇಯಾಂಶನು ನಾಟಕದ ಗೀಳಿಗೆ ಒಳಗಾಗಿ ಕೈ ಹಿಡಿದ ಲಕ್ಷ್ಮಿಯನ್ನು ಕಡೆಗಾಣಿಸಿ ಹಾಳಾದ ಚಿತ್ರಣವು ಸಹಜವಾಗಿ ಬರುವುದರಿಂದ ಓದುಗರಿಗೆ ಅಂದಿನ ಸಾಮಾಜಿಕ ಆಗುಹೋಗುಗಳನ್ನು ತಿಳಿಸುವಲ್ಲಿ ಕಾದಂಬರಿಯು ಸಫಲವಾಗುತ್ತದೆ. ಇನ್ನೊಂದು ಕಾದಂಬರಿ ಎರಡು ಹೆಜ್ಜೆ. ಶಿಕ್ಷಕರನ್ನೇ ಕಥೆಯ ನಾಯಕರಾಗಿ ಚಿತ್ರಿಸಿದ ಅಣ್ಣಾರಾಯರ ಎರಡನೇ ಕಾದಂಬರಿ ಇದು. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೆಹರು ಅವರು ಕೈಕೊಂಡ ಪಂಚವಾರ್ಷಿಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ತನ್ನ ಹೂವಳ್ಳಿಯನ್ನು ಮದ್ಯಪಾನ ಮುಕ್ತ ಗ್ರಾಮವಾಗಿಸುವ, ಕುಟುಂಬ ಯೋಜನೆಯನ್ನು ಅನುಷ್ಠಾನಗೊಳಿಸುವ, ಕುಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿಸುವ ಕನಸನ್ನು ಶಿವಪ್ಪ ಮಾಸ್ತರರು ಕಾರ್ಯರೂಪಕ್ಕೆ ತರಲು ಮಾಡಿದ ಚಿತ್ರಣವೇ ಇಲ್ಲಿ ಅಡಗಿದೆ. ಒಂದು ರೀತಿಯಲ್ಲಿ ಅಣ್ಣಾರಾಯರೇ ಶಿವಪ್ಪ ಮಾಸ್ತರ ರೂಪದಲ್ಲಿ ಕಂಡುಬರುತ್ತಾರೆ. ಹದಗೆಟ್ಟ ಹಳ್ಳಿ ಎಂಬ ಇನ್ನೊಂದು ಕಾದಂಬರಿಯು ಸ್ವಾತಂತ್ರ್ಯ ದೊರೆತ ನಂತರದ ದಿನಮಾನಗಳಲ್ಲಿ ನಮ್ಮ ದೇಶದ ಹಳ್ಳಿಗಳಲ್ಲಿ ಹೆಚ್ಚಿದ ದುರಾಚಾರ, ಅನ್ಯಾಯ, ಅನೀತಿಗಳು ಗ್ರಾಮೀಣ ಬದುಕಿಗೆ ಹೇಗೆ ಕೊಳ್ಳೆಯಿಟ್ಟವು ಎಂಬುದನ್ನು ತಿಳಿಸುತ್ತಲೇ ಹದಗೆಟ್ಟ ಹಳ್ಳಿಗಳನ್ನು ಯಾವ ರೀತಿ ಸುಧಾರಿಸಬಹುದೆಂಬ ದಿಕ್ಸೂಚಿಯನ್ನು ನೀಡುವಲ್ಲಿ ಈ ಕೃತಿಯು ಸಫಲವಾಗಿದೆ. ಸಿದ್ಧಚಕ್ರ ಎಂಬ ಇನ್ನೊಂದು ಕಾದಂಬರಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಪ್ರಾರಂಭವಾದ

ಚೆಲೆಜಾವ್ ಚಳವಳಿ ಕೊನೆಗೊಂಡ ಎರಡನೇ ಮಹಾಯುದ್ದ, ದೇಶಕ್ಕೆ ಸ್ವಾತಂತ್ರ್ಯ ದೊರೆತದ್ದು, ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂದುದು ಇತ್ಯಾದಿ ರಾಜಕೀಯ ಆಗು ಹೋಗುಗಳನ್ನೇ ವಸ್ತುವಾಗಿಸಿಕೊಂಡು ಪ್ರಜಾಪ್ರಭುತ್ವದ ಮಹತ್ವವನ್ನು ಜಾಗೃತಗೊಳಿಸುವ ಈ ಕೃತಿ ಇದಾಗಿದೆ. ಸರ್ಕಾರದ ಹೊಸ ಯೋಜನೆಗಳನ್ನು ಹೊಸಕಿ ಹಾಕುವ ದುಷ್ಟಶಕ್ತಿಗಳು ದೇಶಕ್ಕೆ ಹೇಗೆ ಮಾರಕ ಆಗಬಲ್ಲು ಎಂಬುದನ್ನು ಸಹ ಎತ್ತಿ ತೋರುತ್ತದೆ. ರಾಷ್ಟ್ರಪುರುಷ ಅನ್ನುವಂತಹ ಮತ್ತೊಂದು ಕಾದಂಬರಿ ನಾಡಿಗೆ ಸ್ವಾತಂತ್ರ್ಯ ತಂದುಕೊಡುವ ಹಂಬಲದಿಂದ ಆಂದೋಲನಗಳಲ್ಲಿ ಭಾಗವಹಿಸಿ ಹಲವು ಸಂಕಟಕ್ಕೆ ಒಳಗಾಗಿಯೂ ಕೂಡ ತನ್ನ ರಾಷ್ಟ್ರಪ್ರೇಮ ಮೆರೆದ ಅಜಿತನಂತಹ ಇಲ್ಲಿಯ ನಾಯಕ ಯುವಕರಿಗೆ ಮಾದರಿಯಾಗಿದ್ದಾನೆ. ದೇಶ ಸೇವೆಯೇ ಈಚ ಸೇವೆ ಎಂಬ ಮನೋಭಾವವನ್ನು ಮೂಡಿಸುವ ಈ ಕೃತಿ ಅಣ್ಣಾರಾಯರ ಮಹತ್ವದ ಕೃತ್ಯಗಳಲ್ಲಿ ಒಂದು ಎನಿಸುತ್ತದೆ. ಪ್ರತಿ ಸರ್ಕಾರ ಮತ್ತು ಭಸ್ಮಾಸುರ ಎಂಬ ಎರಡು ಕಿರು ಕಾದಂಬರಿಗಳು ಸಹ ರಾಷ್ಟೀಯ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಮಹತ್ವದ ಕೃತಿಗಳಾಗಿವೆ. ಪ್ರತಿ ಸರ್ಕಾರ ಎಂಬ ಕೃತಿಯು ಚೆಲೆಜಾವ್ ಚಳವಳಿಯ ನೈಜ ಚಿತ್ರಣವನ್ನು ಕೊಡುವುದರ ಮೂಲಕ ನಮ್ಮ ಅಂದಿನ ಯುವ ಸಮುದಾಯವು ನಾಡ ಹಿತಕ್ಕೆ ನೀಡಿದ ತ್ಯಾಗ ಬಲಿದಾನಗಳನ್ನು ಯಥಾವತ್ತಾಗಿ ಕಟ್ಟಿಕೊಡುತ್ತದೆ. ಇಂದಿನ ಯುವಕರಲ್ಲಿ ದೇಶಭಕ್ತಿ

0: ಸಿಗುತ್ತದೆ. ಪ್ರತಿ ಸರ್ಕಾರ ಮತ್ತು ಭಸ್ಮಾಸುರ ಎಂಬ ಎರಡು ಕಿರು ಕಾದಂಬರಿಗಳು ಸಹ ರಾಷ್ಟ್ರೀಯ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಮಹತ್ವದ ಕೃತಿಗಳಾಗಿವೆ. ಪ್ರತಿ ಸರ್ಕಾರ ಎಂಬ ಕೃತಿಯು ಚಲೇ ಜಾವ್ ಚಳವಳಿಯ ನೈಜ ಚಿತ್ರಣವನ್ನು ಕೊಡುವುದರ ಮೂಲಕ ನಮ್ಮ ಅಂದಿನ ಯುವ ಸಮುದಾಯವು ನಾಡ ಹಿತಕ್ಕೆ ನೀಡಿದ ತ್ಯಾಗ ಬಲಿದಾನಗಳನ್ನು ಯಥಾವತ್ತಾಗಿ ಕಟ್ಟಿಕೊಡುತ್ತದೆ. ಇಂದಿನ ಯುವಕರಲ್ಲಿ ದೇಶಭಕ್ತಿ ಭಾವೈಕ್ಯತೆಯು ಅವಶ್ಯ ಎಂಬ ಅಂಶವನ್ನೂ ಸಹ ಈ ಕೃತಿಯು ಎತ್ತಿ ಹಿಡಿಯುತ್ತದೆ. ಅಣ್ಣಾರಾಯರ ಒಟ್ಟು ಕಾದಂಬರಿಗಳ ವೈಶಿಷ್ಟ್ಯತೆಗಳನ್ನು ಹೀಗೆ ನಾವು ಪಟ್ಟಿ ಮಾಡಬಹುದು. ಸಾಮಾಜಿಕ ಕಾದಂಬರಿಗಳಲ್ಲಿ ದೇಶೀಯ ಭಾಷೆಯನ್ನು ಹದವಾಗಿ ಬೆಳೆಸಿದ್ದು, ಪ್ರಾದೇಶಿಕ ಭಾಷೆಗೆ ಒಳ್ಳೆಯ ನೆಲೆಗಟ್ಟನ್ನು ಒದಗಿಸಿದ್ದು, ಸಾಮಾಜಿಕ ಪಿಡುಗುಗಳ ನಿವಾರಣೆಯತ್ತ ಓದುಗರ ಮನವನ್ನು ಹೊರಳಿಸಲು ಯತ್ನಿಸಿದ್ದು, ಶಿಕ್ಷಕರಿಂದಲೇ ನಾಡ ಕಲ್ಯಾಣ ಸಾಧ್ಯವಾಗಬಲ್ಲದು ಎಂಬುದನ್ನ ತಮ್ಮ ಕಾದಂಬರಿಗಳಲ್ಲಿ ಎತ್ತಿ ತೋರಿದ್ದು, ಮಹಾತ್ಮ ಗಾಂಧೀಜಿಯವರ ಕನಸುಗಳನ್ನು ಸಾಕಾರಗೊಳಿಸುವ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು, ಹಳ್ಳಿಗರ ಬದುಕನ್ನು ಬದಲಿಸಿ ಸರ್ವೋದಯದ ಕನಸು ಬಿತ್ತಲು ಯತ್ನಿಸಿದ್ದು, ಐತಿಹಾಸಿಕ ಘಟನೆಗಳಿಗೆ ಶಬ್ದ ರೂಪ ನೀಡಿ ಅಂದಿನ ಚಿತ್ತನೆಗಳನ್ನು ರಥವತ್ತಾಗಿ ಓದುಗರಿಗೆ ನೀಡಿದ್ದು, ದೇಶೀಯ ಹಾಗೂ ಶಿಷ್ಟ ಭಾಷೆಗಳ ಬಳಕೆಯಲ್ಲಿ ಸೈ ಎನಿಸಿದ್ದು ಇವೆಲ್ಲ ಅಣ್ಣಾರಾಯರ ಒಂದು ನಿಜವಾದ ಭಾಷಾ ಶೈಲಿಗೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಹೇಳಬಹುದು.
1: ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾ ಪಿಜಿ ಕೆಂಪಣ್ಣವರ್. ಈಗ ಕೇಳೋಣ ಶರಣರು ಕಟ್ಟಿದ ದೇಹವೆಂಬ ದೇವಾಲಯ. ಈ ಕುರಿತು ಮಾತನಾಡುತ್ತಾರೆ ಡಾ ಜಿನದತ್ತ ಹಡಗಲಿ.
2: ಪ್ರಪಂಚ ಒಂದು ರಂಗಭೂಮಿ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾತ್ರವನ್ನ ಅಭಿನಯಿಸುತ್ತಾನೆ. ಇದು ಶೇಕ್ಸ್ಪಿಯರ್ನ ಅಭಿಪ್ರಾಯ. ನಿಜ, ಮನುಷ್ಯ ಭುವಿಗೆ ಅಡಿ ಇಟ್ಟಾಗಿನಿಂದಲೇ ಅವನ ಅಭಿನಯ ಪ್ರಾರಂಭವಾಗುತ್ತದೆ. ಅವನು ಇಹಲೋಕವನ್ನ ತ್ಯಜಿಸುವವರೆಗೂ ಅಭಿನಯ ನಡೆದೇ ಇರುತ್ತದೆ. ಹುಟ್ಟು ಸಾವುಗಳ ಮಧ್ಯದ ಕಾಲಘಟ್ಟದಲ್ಲಿಯ ಅಭಿನಯ ಹೇಗಿರಬೇಕೆಂಬುದು ಮುಖ್ಯವಾಗಿರುತ್ತದೆ. ಮನುಷ್ಯನ ಉದ್ಧಾರಕ್ಕೆ ಹೃದಯವೂ ಇದೆ, ಹೊಟ್ಟೆಯೂ ಇದೆ. ಪ್ರತಿಯೊಬ್ಬರೂ ಕಾಯಕ ಮಾಡುವುದು ಕನಕದಾಸರು ಹೇಳಿದ ಹಾಗೆ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಎಂಬುದಾಗಿದೆ. ತಿನ್ನುವುದಕ್ಕಾಗಿ ಬದುಕುವವರಿಗಿಂತ ಬದುಕುವುದಕ್ಕಾಗಿ ತಿನ್ನುವವರು ಶ್ರೇಷ್ಠರು. ಶರೀರ ಮಾಧ್ಯಂ ಕಲು ಧರ್ಮ ಸಾಧನಂ. ಧರ್ಮ ಕಾರ್ಯ ಮಾಡುವುದಕ್ಕಾಗಿ ದೇಹ ಬೇಕು. ಈ ದೇಹ ದೇಹೋ ದೇವಾಲಯ ಪ್ರೋಕ್ತಃ ಎನ್ನುವ ಹಾಗೆ ಈ ದೇಹ ದೇವರ ಮನೆಯಾಗಿದೆ. ಅಂತೆಯೇ ಬಸವಣ್ಣನವರು, ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಸಾರಿದ್ದಾನೆ. ದೇಹಕ್ಕೆ ನಾಶವಿದೆ, ದೇಹದ ಒಳಗಡೆ ಇರುವ ಆತ್ಮನಿಗೆ ಸಾವಿಲ್ಲ, ಅದು ನಿರಂತರವಾಗಿ ಚಲಿಸುವಂತಹದ್ದೇ ಆಗಿದೆ. ಶರೀರಕ್ಕಿಂತ ಹೃದಯಕ್ಕೆ ಪ್ರಾಶಸ್ತ್ಯ ಜಾಸ್ತಿ. ಆ ಹೃದಯದಲ್ಲಿ ಶಾಂತಿ, ಸಮಾಧಾನ, ಆನಂದ, ನೆಮ್ಮದಿಗಳನ್ನ ತುಂಬಿಕೊಂಡಾಗ ಅಲ್ಲಿಂದ ಶುದ್ಧವಾದ ಭಾವನೆಗಳು ಹೊರಹೊಮ್ಮುತ್ತವೆ. ಹೃದಯದ ಒಳಗಡೆ ಪರಮಾತ್ಮನ ಪ್ರತಿಬಿಂಬವನ್ನು ಇಟ್ಟುಕೊಂಡು ಸದಾಕಾಲ ಆ ದೇವರ ವಿಚಾರಗಳನ್ನೇ ತುಂಬಿಕೊಂಡು ಆನಂದ ಪಡುವುದನ್ನು ಬಿಟ್ಟು ಇವತ್ತ ನಾವು ಕಾಮ, ಕ್ರೋಧ, ಮದ, ಮತ್ಸರಗಳೆಂಬ ಹೊಲಸನ್ನ ತುಂಬಿಕೊಂಡಿದ್ದೇವೆ. ಹಾಗಾಗಿ ಮನಸ್ಸಿನ ಶಾಂತಿಯನ್ನ ಕಳೆದುಕೊಂಡಿದ್ದೇವೆ. ಮನದ ಶಾಂತಿಗಾಗಿ ಪಾಪದ ಕಾರ್ಯಗಳನ್ನು ಬಿಡಬೇಕು. ಮಹಾಭಾರತವು ಕೂಡ ಇದನ್ನೇ ಸಾರುತ್ತದೆ. ಜ್ಞಾನಂ ಉತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಸ್ಯ ಕರ್ಮಣಃ ಯಥಾದರ್ಶ ತಲಪ್ರಖ್ಯೆ ಪಶ್ಯತ್ಯಾತ್ ಆತ್ಮ ಆತ್ಮನಿ. ಅಂದರೆ ಕೆಟ್ಟ ಕೆಲಸಗಳನ್ನು ಬಿಟ್ಟಷ್ಟು ಜ್ಞಾನದ ಪ್ರಾಪ್ತಿಯಾಗುತ್ತದೆ. ಆವಾಗ ಯಾವ ರೀತಿ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡುತ್ತೇವೆಯೋ ಅದೇ ರೀತಿಯಲ್ಲಿ ನಮ್ಮ ಅಂತರಂಗದಲ್ಲಿಯೇ ಪರಮಾತ್ಮನನ್ನ ನೋಡುವ ಭಾಗ್ಯ ದೊರೆಯುತ್ತದೆ. ಇದೇ ಮನಸ್ಸಿನ ನೆಮ್ಮದಿಗೆ ಕಾರಣವಾಗಿ ಆನಂದ ಪಡುವುದಕ್ಕೆ ಮೂಲಬೇರಾಗುತ್ತದೆ. ಎಲ್ಲರೊಡನೆ ಕೂಡಿ ಬಾಳುವುದನ್ನು ಅರ್ಥೈಸಿಕೊಂಡಾಗ ಸುಖ ಶಾಂತಿ ನಮ್ಮದಾಗುತ್ತದೆ. ಮನಸ್ಸಿನ ನೆಮ್ಮದಿ ಕದಡುವುದಕ್ಕೆ ಕಾರಣಗಳು ಬೇಕಾದಷ್ಟು ಇರುತ್ತವೆ. ಅವುಗಳಲ್ಲಿ ಮುಖ್ಯವಾಗಿರುವಂಥದ್ದು ಇಂದ್ರಿಯ ಆಶೆಗಳು. ಇದನ್ನೇ ವಚನಕಾರ ಅಲ್ಲಮ ಪ್ರಭು ತಮ್ಮ ಒಂದು ವಚನದಲ್ಲಿ ಹೇಳಿದ್ದು, ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲಯ್ಯ, ಅದರ ಇಚ್ಛೆಯ ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ದೇಹವನ್ನ ತುಂಬಿದ ಬಂಡಿಗೆ ಹೋಲಿಸಿದ ಅಲ್ಲಮಪ್ರಭು, ಇದರೊಳಗೆ ಎಲುಬು ರಕ್ತ ಮಾಂಸಗಳಿಂದ ತುಂಬಿದ ಬಂಡೆ, ಇದನ್ನ ಮುನ್ನಡೆಸಬೇಕು ಎಂದು ಹೋಗುವವರು 5 ಜನ ಮನುಷ್ಯರು. ಆ 5 ಜನ ಯಾರೆಂದು ಅವಲೋಕಿಸಿದರೆ ಕಣ್ಣು

ಕಿವಿ, ಮೂಗು, ನಾಲಿಕೆ, ಚರ್ಮಗಳೆಂಬ ಐದು ಇಂದ್ರಿಯಗಳು. ಇವು ಒಂದಕ್ಕೊಂದು ಸಮ ಇಲ್ಲ, ಒಂದೊಂದರದು ಒಂದೊಂದು ಬಗೆ. ಅವುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅವುಗಳನ್ನು ಸ್ವೇಚ್ಛಾಚಾರಕ್ಕೆ ಬಿಡದೆ ಹತೋಟಿಯಲ್ಲಿ ಇಟ್ಟುಕೊಂಡು ಮುನ್ನಡೆಸಬೇಕು. ಅಕಸ್ಮಾತ್ ಅವುಗಳನ್ನು ಸ್ವತಂತ್ರವಾಗಿ ಬಿಟ್ಟಿದ್ದೇಯಾದರೆ ಅದರ ಅಚ್ಚು, ಅಂದರೆ ಎರಡೂ ಗಾಲಿಗಳನ್ನು ಸೇರಿಸುವ ಕಬ್ಬಿಣದ ಪಟ್ಟಿ, ಅದು ಮುರಿದು ಬಂಡಿ ಕಪ್ಪರಿಸಿಕೊಂಡು ನೆಲಕ್ಕೆ ಬೀಳುವುದು ಶತಸಿದ್ಧ. ಅಂತೆಯೇ ದೇಹವೆಂಬ ಬಂಡಿ ಸರಿಯಾದ ರೀತಿಯಲ್ಲಿ ಮುನ್ನಡೆಯಲು ಇಂದ್ರಿಯಗಳ ಹತೋಟೆ ಬಹಳ ಮುಖ್ಯ ಎಂದು ಎಚ್ಚರಿಸಿದ್ದಾರೆ ಅಲ್ಲಮಪ್ರಭು. ಹಾಗಾದರೆ ದೇಹವೆಂಬ ಈ ಬಂಡಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯಬೇಕಾದರೆ ಏನು ಮಾಡಬೇಕು? ಈ ಮನುಷ್ಯ ಭವವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬುದನ್ನು ಜೇಡರ ದಾಶಿಮಯ್ಯನವರು ಒಂದು ವಚನದಲ್ಲಿ ಹೇಳಿದ್ದು ಹೀಗಿದೆ: ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣಮೇ ಕಡೆಗೀಲು ಕಾಣ ರಾಮನಾಥ. ಚಕ್ಕಡಿ ಅಥವಾ ಬಂಡಿ ಮುನ್ನಡೆಯಬೇಕಾದರೆ ಗಾಲಿಗಳು ಬೇಕು. ಗಾಲಿಗಳು ಬೀಳದಂತೆ ಮುನ್ನಡೆಯಬೇಕಾದರೆ ಅಚ್ಚು, ಅಚ್ಚಿನ ಕೊನೆಯಲ್ಲಿ ಇರುವ ಕೀಲುಗಳು ಅವಶ್ಯಕ. ಅಕಸ್ಮಾತ್ ಕೀಲುಗಳು ಇಲ್ಲದೆ ಹೋದರೆ ಸ್ವಲ್ಪ ದೂರದವರೆಗೆ ಚಲಿಸಿದ ಬಂಡಿಯ ಗಾಲಿಗಳು ಹೊರಗೆ ಬಂದು ಬಂಡಿ ಕಪ್ಪರಿಸಿಕೊಂಡು ನೆಲಕ್ಕೆ ಉರುಳುತ್ತದೆ. ಅದೇ ರೀತಿ ಈ ದೇಹವನ್ನು ಬಂಡಿಗೆ ಹೋಲಿಸಿರುವ ವಚನಕಾರ, ಇದು ಅಹಂಕಾರದಿಂದ ಮೆರೆದಾಡುವ ಬಂಡಿ, ದೇಹವೆಂಬ ಈ ಬಂಡಿಯ ಅಹಂಕಾರ ಅಳಿಯಬೇಕಾದರೆ ಇದರ ಅಹಂಕಾರಕ್ಕೆ ಕಾರಣವಾಗಿರುವ ಇಂದ್ರಿಯ ಆಸೆಗಳಿಗೆ, ಅರಿಷಡ್ ವರ್ಗಗಳಿಗೆ, ಎಲ್ಲಕ್ಕೂ ಮಿಗಿಲಾಗಿ ಇವುಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಮನಸ್ಸು ಎನ್ನುವ ಸಾರಥಿಗೆ ಕಡಿವಾಣವನ್ನು ಹಾಕಲೇಬೇಕು. ಯಾವ ಕಡಿವಾಣವೆಂದರೆ ಶಿವಭಕ್ತರ ಹಿರಿಯರ ಒಳ್ಳೊಳ್ಳೆಯ ಮಾತುಗಳ ಮೂಲಕ ದಂಡಿಸಿ ದರ್ಪವನ್ನು ಇಳಿಸಬಹುದು ಎಂಬ ಮಾತನ್ನು ಬಹಳ ಮಾರ್ಮಿಕವಾಗಿ ಬಂಡಿಯ ದೃಷ್ಟಾಂತದ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಬಸವಣ್ಣನವರು ವಿಕಳನಾದೆನು ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ, ಧೃತಿಗೆಟ್ಟೆನು ಕಾಯಕ ವಿಕಾರದಿಂದ, ಶರಣು ಹೊಕ್ಕೆನು ಕೂಡಲ ಸಂಗಮ ದೇವಯ್ಯ ಎಂದು ಹೇಳುವುದರ ಮುಖಾಂತರ ಪಂಚೇಂದ್ರಿಯಗಳು ಬಯಸುವ ರಾಗವಿಲಾಸಗಳಿಂದ ಕಾಂತಿಯನ್ನು ಕಳೆದುಕೊಂಡಿದ್ದೇನೆ, ಕುಹಕ ಹಾಗೂ ಕೆಟ್ಟ ಆಲೋಚನೆಗಳಿಂದ ಬುದ್ಧಿಹೀನನಾಗಿದ್ದೇನೆ, ಕಾಯದ ದುಷ್ಟ ಕಾರ್ಯಗಳಿಂದ ಗಟ್ಟಿತನವನ್ನು ದೃಢತೆಯನ್ನು ಕಳೆದುಕೊಂಡಿದ್ದೇನೆ, ನೀನು ನನ್ನನ್ನು ರಕ್ಷಿಸಬೇಕಾದ ಅಗತ್ಯವಿದೆ ಕೂಡಲ ಸಂಗಮದೇವ, ನಾನು ನಿನಗೆ ಶರಣು ಬಂದಿದ್ದೇನೆ, ದಯವಿಟ್ಟು ನನ್ನ ಮನದಲ್ಲಿ ತುಂಬಿರುವ ಅಹಂಕಾರದ ವಿಚಾರಗಳನ್ನು ಸರಿಪಡಿಸು ಎಂದು ಅರಿಕೆ ಮಾಡಿಕೊಂಡಿದ್ದನ್ನು ಕಾಣುತ್ತೇವೆ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನಮ ಸೆಳೆದು ನಿಂದಾತ ಸುಖಿ, ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತ ದುಃಖಿ ಎಂಬುದು ವಚನಕಾರ ಆದಯ್ಯನ ಮಾತೂ ಕೂಡ ಇದನ್ನೇ ಸಮರ್ಥಿಸುತ್ತದೆ. ದೇಹವೇ ದೇಗುಲ ಎಂದಾಗ ದೇಹದ ಬಗ್ಗೆ ಮೂಡುವ ಭಾವನೆ ಭಿನ್ನವಾಗಿರುತ್ತದೆ. ಆದರೆ ಅಕ್ಕ ಮಹಾದೇವಿಯ ಈ ವಚನವನ್ನು ಓದಿದಾಗ ದೇಹದ ಬಗ್ಗೆ ಒಂದು ರೀತಿಯ ಜಿಗುಪ್ಸೆ ಮೂಡದೇ ಇರದು. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲೀ ದೇಹವ ಒಡಲು ವಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನನನ್ನು ಅರಿದು ಮರುಳೆ. ಈ ಒಡಲು ಅಥವಾ ದೇಹ ಎನ್ನುವುದು ಮಲ ಅಥವಾ ಹೇಸಿಕೆಯಿಂದ ತುಂಬಿದ ಮಡಿಕೆಯಾಗಿದೆ, ಮೂತ್ರದ ಕುಡಿಕೆಯಾಗಿದೆ, ಎಲುವುಗಳಿಂದ ನಿರ್ಮಾಣಗೊಂಡ ಹಂದಿರವಾಗಿದೆ, ರಕ್ತ ಮಾಂಸ ಕೀವುಗಳಿಂದ ತುಂಬಿ ದುರ್ವಾಸನೆಯನ್ನು ಬೀರುವ ಪಾತ್ರೆಯಾಗಿದೆ. ಹಾಗಾಗಿ ಈ ದೇಹದ ಮೇಲೆ ಅತಿಯಾದ ಮೋಹವನ್ನು ತಾಳಿ ಕೆಡಲಿಕ್ಕೆ ಹೋಗಬೇಡ, ಇದಕ್ಕೆ ಬದಲಾಗಿ ಚೆನ್ನ ಮಲ್ಲಿಕಾರ್ಜುನನನ್ನು ಅರಿಯಬೇಕು ಮರುಳೇ ಎಂದು ಎಚ್ಚರಿಸಿದ್ದಾರೆ. ಹಾಗಾದರೆ ಈ ರೀತಿ ಇರುವ ದೇಹವನ್ನು ಕಾಪಾಡಿಕೊಳ್ಳುವುದು ಹೇಗೆ, ಇಂದ್ರಿಯ ಆಸೆ ಆಮಿಷಗಳಿಂದ ಮುಕ್ತಗೊಳಿಸಬೇಕಾದದ್ದು ಹೇಗೆ ಎನ್ನುವುದನ್ನು ಅಲ್ಲಮಪ್ರಭುಗಳು ಈ ರೀತಿ ಹೇಳುತ್ತಾರೆ: ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗಿದು ಕಳೆದನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರದ ಹೆಂಟೆಯ, ಬಿಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಬಸವಗಳೈವರು ಹಸಗೆಡಿಸಿಯಾರೆಂದು, ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ, ಆವಾಗಲು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸೊಲಹಿದೆನು ಕಾಣ ಗುಹೇಶ್ವರ. ಒಳ್ಳೆಯ ಬೆಳೆಯನ್ನ ಪಡೆಯುವುದಕ್ಕಾಗಿ ರೈತನು ಮೊದಲು ತನ್ನ ತೋಟ ಅಥವಾ ಹೊಲವನ್ನು ಗುದ್ದಲಿಯ ಮೂಲಕ ಹದಗೊಳಿಸುತ್ತಾನೆ. ಈಗ ಹದಗೊಳಿಸಿದ ಭೂಮಿಯಲ್ಲಿ ಬೀಜ ಬಿತ್ತಿ ಹುಲುಸಾದ ಬೆಳೆ ಬಂದಾಗ ಬೆಳೆಯ ಜೊತೆ ಜೊತೆಯಲ್ಲಿಯೇ ಬೆಳೆದ ಕಳೆಯನ್ನು ಕಿತ್ತು ಬೀಸಾಕುತ್ತಾನೆ. ಕಾಲುವೆಯ ಮೂಲಕ ನೀರು ಹಾಯಿಸುತ್ತಾನೆ. ಸಮೃದ್ಧವಾದ ಬೆಳೆಯನ್ನು ಹೊಲಕ್ಕೆ ನುಗ್ಗಿ ದನಗಳು ಹಾಳು ಮಾಡಬಾರದೆಂದು ಸುತ್ತಲೂ ಬೇಲಿಯನ್ನು ಹಾಕುತ್ತಾನೆ. ಆದರೆ ಎಚ್ಚರದಿಂದ ಕಾಯುವ ರೈತ ಇಲ್ಲದೆ ಹೋದರೆ ತುಡುಗು ದನಗಳು ನುಗ್ಗಿ ಹಾಳು ಮಾಡುತ್ತವೆ. ಈ ಕಾರಣದಿಂದ ಸದಾಕಾಲ ಎಚ್ಚರವಿದ್ದು ಬೆಳೆಯನ್ನು ಕಾಯುತ್ತಾನೆ. ಈ ತತ್ವದ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುಗಳು ತಾವು

ಯಾವ ರೀತಿಯಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದೆ ಎಂಬ ವಿಚಾರವನ್ನು ಈ ಉಪಮೆಯ ಮೂಲಕ ಹೇಳಿದ್ದಾರೆ. ಅದು ಹೇಗೆಂದರೆ, ದೇಹ ಎಂಬುದು ತೋಟ, ಈ ತೋಟವನ್ನು ಮನಸ್ಸು ಎಂಬ ಗುದ್ದಲಿಯಿಂದ ಅಗೆದು ಭ್ರಾಂತಿ ಅಥವಾ ಭ್ರಮೆ ಎಂಬ ಕಳೆಯ ಬೇರುಗಳು ತಮ್ಮ ಬ್ರಹ್ಮಜ್ಞಾನದ ಬೆಳವಣಿಗೆಗೆ ಆತಂಕವನ್ನು ತೊಂದರೆಯನ್ನು ಉಂಟು ಮಾಡಬಾರದೆಂದು ಕಿತ್ತು ಒಗೆದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇಹದಲ್ಲಿರುವ ಪಂಚೇಂದ್ರಿಯಗಳಿಂದ ವಿಕಲ್ಪ ವಿಚಾರಗಳು ಉಂಟಾಗಿ ಅರಿಷಡ್ ವರ್ಗಗಳಿಗೆ ಪ್ರೇರಣೆಯಾಗಬಾರದೆಂದು ಸಾರಥಿಯಾಗಿರುವ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಬಯಸಿದ್ದಾರೆ. ಅಂತೆಯೇ ಈ ದೇಹವನ್ನು ಬ್ರಹ್ಮಬೀಜವನ್ನು ಬಿತ್ತುವ ತೋಟ ಮಾಡಿ ಮನಸ್ಸೆಂಬ ಗುದ್ದಲಿಯ ಮೂಲಕ ಕೆಟ್ಟ ವಿಚಾರ ಆಲೋಚನೆಗಳೆಂಬ ಭ್ರಾಂತಿಯನ್ನು ಬೇರು ಸಹಿತ ಕಿತ್ತುಹಾಕಿ ಬದುಕೆಂಬ ಸಂಸಾರದ ಆಸೆ ಆಮಿಷಗಳೆಂಬ ಹೆಂಟೆಗಳನ್ನು ಕುಟ್ಟಿ ಪುಡಿ ಮಾಡಿ ಮನದ ಆಳವೆಂಬ ಭೂಮಿಯಲ್ಲಿ ಬ್ರಹ್ಮಜ್ಞಾನವೆಂಬ ಬೀಜಗಳನ್ನು ಬಿತ್ತಿದೆನು ಎಂದು ಹೇಳಿ ಅದಕ್ಕೆ ಇಡೀ ಬ್ರಹ್ಮಾಂಡವನ್ನೇ ಬಾವಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಸಿಗುವ ಜ್ಞಾನ ಎಂಬ ನೀರನ್ನು ಸಂಗ್ರಹಿಸಿ ಉಸಿರನ್ನೇ ರಾಟಾಳ ಮಾಡಿಕೊಂಡು ಒಳ್ಳೊಳ್ಳೆ ವಿಚಾರಗಳನ್ನು ನೀರೆರೆದು ಬೆಳೆಸಿದೆ. ಇಂತಹ ಸಂದರ್ಭದಲ್ಲಿ ಆ ಪಂಚೇಂದ್ರಿಯಗಳು ಆಕ್ರಮಣ ಮಾಡಿ ಹದಗೆಡಿಸಿ ಬೆಳೆಯನ್ನು ನಾಶ ಮಾಡಬಾರದೆಂದು ಸಮತೆ ಸೈರಣೆ ಎಂಬ ಬೇಲಿಯನ್ನು ಹಾಕಿ ಸಾಧನೆಯು ನಾಶವಾಗದಂತೆ ರಕ್ಷಣೆಯನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ಸದಾಕಾಲ ಎಚ್ಚರವಿದ್ದು ಆ ಬ್ರಹ್ಮಜ್ಞಾನದ ಬೆಳೆಯನ್ನು ನಾನು ಕಾದಿದ್ದೇನೆ ಎಂದು ಹೇಳುತ್ತಾರೆ. ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಅನೇಕ ಸಂಕಷ್ಟಗಳನ್ನು ಅನುಭವಿಸಿ ಪಡೆಯುವಂಥದ್ದು ಎಂಬುದನ್ನು ರೈತ ಬೆಳೆಯ ದೃಷ್ಟಾಂತದ ಮೂಲಕ ವಿವರಿಸಿದ್ದಾರೆ. ಇದನ್ನೇ ಬಸವಣ್ಣನವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಅಳಸದಂತಿರಿಸು ಕೂಡಲ ಸಂಗಮ ದೇವ ಎಂದು ಹೇಳಿದ್ದಾರೆ. ಕುಂಟ ಕುರುಡ ಕಿವುಡನನ್ನಾಗಿ ಮಾಡು ಎನ್ನುವುದರ ತಾತ್ಪರ್ಯವೂ ಕೂಡ ಇಂದ್ರಿಯ ಆಸೆಗಳಿಗೆ ಈಡಾಗಿ ನಮ್ಮ ಅಸ್ತಿತ್ವ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಸದಾಕಾಲ ಶರಣರ ಪಾದಗಳಲ್ಲಿಗೆ ಮನಸ್ಸು ಕೇಂದ್ರೀಕರಣಗೊಳ್ಳಬೇಕು, ಬೇರೆ ವಿಷಯ ಸುಖಗಳ ಕಡೆಗೆ ಅದು ಜಗ್ಗಬಾರದು ಎಂದು ಹೇಳಿದ್ದನ್ನು ಕಾಣುತ್ತೇವೆ. ಸಂಸ್ಕೃತ ಸುಭಾಷಿತವೊಂದು ಹೀಗೆ ಹೇಳುತ್ತದೆ, ಜೀಯತಾಂ ದುರ್ಜಯ ದೇಹೆ ರಿಪವಶ್ಚ ಸ್ಕೂರಾದಯ ಜಿತೇಶೂ ನನು ಲೋಕಾಯಂ ತೇಷು ಕೃತ್ಸ್ನತಯ ಜಿತಃ. ಅಂದರೆ ನಮ್ಮ ಶರೀರದಲ್ಲಿಯೇ ಅಡಕವಾಗಿರುವ ಪರಮ ಶತ್ರುಗಳೂ ಆಗಿರುವ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳೆಂಬ ಪಂಚೇಂದ್ರಿಯಗಳನ್ನು ಮೊದಲು ಗೆಲ್ಲಬೇಕು. ಅವುಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದೇ ಆದರೆ ಇಡೀ ಪ್ರಪಂಚವನ್ನೇ ಗೆದ್ದ ಹಾಗೆ ಎಂಬುದಾಗಿದೆ. ನಿಜ, ಬಾಹ್ಯ ಶತ್ರುಗಳನ್ನು ನೇರವಾಗಿ ಎದುರಿಸಿ ನಾವು ಗೆಲ್ಲಬಹುದು, ಆದರೆ ನಮ್ಮ ಅಂತರಂಗದಲ್ಲಿ ಹುದುಗಿರುವ ಈ ಶತ್ರುಗಳನ್ನು ಗೆಲ್ಲುವುದು ಸುಲಭದ ಮಾತಲ್ಲ. ಇಂದ್ರಿಯ ಆಶೆಗಳನ್ನು ಸುಡುವುದೇ ತಪಸ್ಸು ಎನಿಸಿಕೊಳ್ಳುತ್ತದೆ. ಇಂದ್ರಿಯ ದೌರ್ಬಲ್ಯಗಳು ಮನುಷ್ಯನನ್ನು ಅಧೋಗತಿಗೆ ತಳ್ಳುತ್ತವೆ. ಹಾಗಾಗಿ ಅವುಗಳ ಆಕ್ರಮಣ ನಮ್ಮ ಮನಸ್ಸಿನ ಮೇಲೆ ಆಗದಂತೆ ತಡೆಗಟ್ಟುವುದು ಮುಖ್ಯವಾಗಿದೆ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನ ಬಾಣಕ್ಕೆ ಬಲಿಯಾಗಿ ಭೂಮಿಯ ಮೇಲೆ ಬಿದ್ದಿದ್ದ ಪರಾಕ್ರಮಶಾಲಿ ರಾವಣನನ್ನು ಕಂಡು ಅವನ ಹೆಂಡತಿ ಮಂಡೋದರಿಯ ಪರಿತಾಪ ಹೀಗಿದೆ, ಇಂದ್ರಿಯಾಣಿ ಪುರಾಜಿತ್ವಾಜಿತಂ ತ್ರಿಭುವನಂ ತ್ವಯ ಸ್ಮರದ್ವಿರಿವ ತದ್ವೈರಂ ಇಂದ್ರಿಯ ಐರೇವ ನಿರ್ಜಿತಃ. ಅಂದರೆ ಈ ಹಿಂದೆ ಇಂದ್ರಿಯ ಆಶೆಗಳನ್ನೆಲ್ಲ ಗೆದ್ದು ಮೂರು ಲೋಕಕ್ಕೂ ಶೂರನಾಗಿದ್ದಿ ಪತಿಯಾಗಿದ್ದಿ, ಆದರೆ ಈಗ ಅಂದು ಸೋತಿದ್ದ ಆ ಇಂದ್ರಿಯಗಳೆಲ್ಲ ಸೇರಿ ತಮ್ಮ ವೈರವನ್ನು ನೆನಪಿಸಿಕೊಂಡವೇನೋ ಎನ್ನುವ ರೀತಿಯಲ್ಲಿ ನಿನ್ನನ್ನು ಪರಾಭವಗೊಳಿಸಿ ಭೂಮಿಯ ಮೇಲೆ ಮಲಗಿಸಿವೆ ಎಂಬುದಾಗಿದೆ. ಮಹಾನ್ ಧರ್ಮಾತ್ಮನಾಗಿದ್ದ ರಾವಣ ಕಠೋರವಾದ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡಿದ್ದ. ತಪ ಎಂದರೆ ಸುಡುವುದು ಎಂಬ ಅರ್ಥವಿದೆ. ಸಕಲ ಇಂದ್ರಿಯ ಆಶೆಗಳನ್ನು ಸುಟ್ಟು ಯಶಸ್ಸು ಪಡೆದಿದ್ದ ರಾವಣ ತುಂಬ ಬಲಶಾಲಿಯೂ ಆಗಿದ್ದ. ತನ್ನಲ್ಲಿರುವ ಒಳ್ಳೆಯ ಗುಣಗಳಿಂದ ಮೂರೂ ಲೋಕಗಳ ಮನಸ್ಸನ್ನು ಗೆದ್ದಿದ್ದ. ಇಂತಹ ಪರಾಕ್ರಮಿಯಾಗಿದ್ದ ರಾವಣ ಇಂದ್ರಿಯಗಳ ಮೋಹಕ್ಕೆ ಈಡಾಗಿ ಸೀತೆಯನ್ನು ಅಪಹರಿಸಿ ಕೆಟ್ಟ ಹೆಸರನ್ನು ಪಡೆದು ರಾಮನಿಂದ ಹತನಾದ. ಮನುಷ್ಯ ಎತ್ತರಕ್ಕೆ ಏರಬೇಕಾದರೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತದೆ, ಆದರೆ ಎತ್ತರದಿಂದ ಕೆಳಗೆ ಬೀಳಲು ಅಲ್ಪ ಕಾರಣವಾದರೂ ಸಾಕು, ಹೇಳ ಹೆಸರಿಲ್ಲದಂತೆ ನಾಶವಾಗುತ್ತಾನೆ. ರಾವಣನ ಪ್ರಾರಂಭದ ಗೆಲುವಿಗೂ ಕೊನೆಯ ಸೋಲಿಗೂ ಇಂದ್ರಿಯಗಳೇ ಕಾರಣ. ಇಂದ್ರಿಯಗಳಿಗೆ ಮನುಷ್ಯನನ್ನು ಎತ್ತರಕ್ಕೆ ಒಯ್ಯುವ ಹಾಗೆ ಕೆಳಗೆ ತಳ್ಳುವ ಎರಡೂ ಗುಣಗಳು ಇವೆ. ಅವುಗಳ ಬಳಕೆ ದುರ್ಬಳಕೆ ಎರಡೂ ಮನುಷ್ಯನ ಕೈಯಲ್ಲಿ ಇವೆ. ದುರ್ಬಳಕೆ ಮಾಡಿಕೊಂಡಾಗ ಕೆಳಗೆ ಬೀಳುತ್ತೇವೆ, ಸದ್ಬಳಕೆ ಮಾಡಿಕೊಂಡಾಗ ಊರ್ಧ್ವಗಾಮಿಯಾಗುತ್ತೇವೆ. ದೇಹವೆಂಬುದು ದೇಗುಲವಾಗಬೇಕಾದರೆ ಇಂದ್ರಿಯ ಆಶೆಗಳನ್ನು ಅರಿಷಡ್ವರ್ಗಗಳನ್ನು ಗೆಲ್ಲುವ ಮನಸ್ಸು ನಮ್ಮದಾಗಬೇಕು.
ಮನಸ್ಸು ಗಟ್ಟಿಗೊಳ್ಳಬೇಕಾದರೆ, ಜೀವನದಲ್ಲಿ ಪರಿವರ್ತನೆ ಬಯಸುವುದಾದರೆ ಆಗಾಗ ಉತ್ಕೃಷ್ಟ ಗ್ರಂಥಗಳ ಅಧ್ಯಯನ ಮಾಡಬೇಕು. ಮಹಾತ್ಮರ ಆದರ್ಶ ಪುಣ್ಯಪುರುಷರ ಸಂಪರ್ಕ ಹಾಗೂ ಅವರ ಮಾತುಗಳನ್ನು ಅರಿತು ನಡೆಯಬೇಕು. ನಮ್ಮ ಅಸ್ತಿತ್ವ

0: ಜೀವವನ್ನು ನಾವು ಕಂಡುಕೊಳ್ಳಬೇಕು. ಅಂದಾಗ ಬದುಕಿಗೊಂದು ಬೆಲೆ ಗೌರವ ಸಿಗಲು ಸಾಧ್ಯ.
1: ಇದುವರೆಗೆ ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಜಿನದತ್ತ ಹಡಗಲಿ. ಕನ್ನಡ ಭಾರತಿ ಇಲ್ಲಿಗೆ ಸಂಪನ್ನವಾಯಿತು. ಪ್ರಸ್ತುತಿ ಕುಮಾರ್ ಫಕೀರೇಶ್ ಅಗಡಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ವೇಷ ಬೇರೆ, ಭಾಷೆ ಬೇರೆ, ಆದರೆ ನಾವೆಲ್ಲ ಭಾರತೀಯರು.
1: ವೈವಿಧ್ಯ ನಮ್ಮ ದೇಶದ ಹಿರಿಮೆ. ನಾವೆಲ್ಲ ಒಂದು ಎಂಬ ಒಗ್ಗಟ್ಟಿನ ಭಾವ ಭಾರತೀಯರಾದ ನಮ್ಮೆಲ್ಲರನ್ನೂ ಬಲಗೊಳಿಸಲಿ, ಬೆಳೆಸಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸಂಚಿಕೆ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ರಮ್ಯಾ ಬೀಡುಬೈಲ್ ಅವರಿದ್ದಾರೆ. ಇವರು ಪ್ಲಾಸ್ಟಿಕ್ ಸರ್ಜನ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಕೂಡ ಹೌದು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣು ದಾನ, ರಕ್ತದಾನ, ಇನ್ನು ಬೇರೆ ಬೇರೆ ಅಂಗಗಳ ದಾನದ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಅಂಶದ ಕಡೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗಿಲ್ಲ ಅಂತ ಅನ್ಬೋದು. ಏನಂತಂದರೆ ಚರ್ಮದಾನ. ಈ ಚರ್ಮದಾನದ ಬಗ್ಗೆ ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಒಂದೇನೆಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗುವಾಗ ಚರ್ಮವನ್ನು ಎಲ್ಲೋ ತೆಗೆದು ಇಲ್ಲಿ ಹಾಕ್ತಾರೆ ಅಂತ ಹೇಳಿ, ಬಟ್ ದಾನ ಮಾಡಬೇಕಂತಂದರೆ ಇನ್ನೊಬ್ಬರ ಒಂದು ಅಗತ್ಯತೆ ಇಲ್ಲಿ ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಈ ದಾನ, ಚರ್ಮದಾನ ಅಂತನೋ ಈ ಒಂದು ಕಲ್ಪನೆ ಯಾವಾಗ ಹುಟ್ಟಿತು, ಇದರ ಒಂದು ಅಗತ್ಯತೆ ಹೇಗೆ?
2: ಚರ್ಮದಾನ ಅಂದರೆ ಮರಣಾಂತರ ದಾನ ಮಾಡುವ ಚರ್ಮವನ್ನು ಚರ್ಮದಾನ ಅಂತ ಕರೀತೇವೆ. ಸೊ ಇದು ಈಗ ಬೇರೆ ಅಂಗಗಳ ದಾನದಂತೆ ಇದು ಕೂಡ ಒಂದು ಶ್ರೇಷ್ಠ ದಾನ. ಯಾರು ಮಾಡ್ಬೋದು ಇದನ್ನ? 18 ವರ್ಷದ ಮೇಲಿನವರು ಯಾರಾದ್ರೂ ಮಾಡ್ಬೋದು. ಬಟ್ ಈಗ ದಾನ ಮಾಡುವವರದ್ದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಕೆಲವೊಂದು ವೈರಲ್ ಡಿಸೀಸಸ್, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV, ಏಡ್ಸ್, ಸಿಫಿಲಿಸ್, ಮತ್ತೆ ರಕ್ತ ನಂಜಿನಿಂದ ತೀರ್ಕೊಂಡವರು, ಇಂಥವ್ರು ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದ್ರೂ, ಈಗ ಕೆಲವೊಂದು ಚರ್ಮ ರೋಗ ಇರುವವರು ಕೂಡ ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದ್ರೂ ಮಾಡ್ಬೋದು. ಈಗ 100 ವರ್ಷದವರು ಮಾಡ್ಬೋದು, 110 ವರ್ಷದವರು ಮಾಡ್ಬೋದು. ಸೊ 18 ವರ್ಷದ ಮೇಲಿನವರು ಯಾರಾದ್ರೂ ಮಾಡ್ಬೋದು.
1: ಈಗ 100 ವರ್ಷದವರು ಮಾಡ್ಬೋದು ಅಂತಂದಿದ್ದು ಬಹಳ ಆಶ್ಚರ್ಯದ ವಿಷಯ ಆಯ್ತು. ಚರ್ಮ ತುಂಬಾ ಆರೋಗ್ಯಕರವಾಗಿರ್ಬೇಕು, ಫಳಫಳ ಹೊಳಿತಾ ಇರಬೇಕು ಅಂತಂತೇಳಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಈಗ ತುಂಬಾ ವಯಸ್ಸಾದವರ ಚರ್ಮ ಅದು ಏನ್ ಕೆಲ್ಸಕ್ಕೆ ಬರುತ್ತೆ? ಅಂದ್ರೆ ಆ ವಯಸ್ಸಿನವರಿಗೆ ಅದು ಉಪಯೋಗ ಬರುತ್ತಾ?
2: ಏನಿಲ್ಲ, ಈಗ ವಯಸ್ಸಿನ ಪ್ರಕಾರ ಚರ್ಮವನ್ನು ಹಾಕೋದು ಹಾಗೆ ಮಾಡೋದಿಲ್ಲ. ಈಗ ಯಾರಿಗದನ್ನ ಉಪಯೋಗಿಸ್ತೇವೆ, ಈಗ ಸುಟ್ಟು ಬಂದಿರ್ತಾರೆ ಎಷ್ಟೋ ಜನ, ಒಂದು ಇಡೀ ದೇಹವನ್ನು 100% ಅಂತ ತಗೊಂಡ್ರೆ, 100% ಅಂತ ತಗೊಂಡ್ರೆ, ಒಂದು 30-40% ಹೆಚ್ಚು ಸುಟ್ಟು ಬಂದಾಗ, ಈಗ ಆ

0: ಮನುಷ್ಯನ ದೇಹದಲ್ಲೇ, ಆ ರೋಗಿಯ ದೇಹದಲ್ಲೇ ಚರ್ಮ ಇರುವುದಿಲ್ಲ ತಗೊಂಡು ಇಲ್ಲಿಗೆ ಹಾಕ್ಲಿಕ್ಕೆ. ಈಗ ಅದು ಗಾಯದ ತೀವ್ರತೆ ಮೇಲೆ ಹೊಂದಿದೆ, ಅಂದ್ರೆ ಗಾಯ ತುಂಬಾ ಆಳವಾಗಿದ್ರೆ ಅದನ್ನ ತೆಗೆದು, ಆ ಗಾಯದ ಭಾಗವನ್ನು ತೆಗೆದು ಈ ದಾನ ಮಾಡಿರುವ ಚರ್ಮವನ್ನು ಅದರ ಮೇಲೆ ಹಾಕ್ತೇವೆ. ಸೊ ಇದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ವರ್ಕ್ ಆಗುತ್ತೆ. ಈಗ ಯಾವುದೇ ಗಾಯ ಇದ್ದಾಗ ಅಲ್ಲಿಂದ ನೀರಿನ ಅಂಶ ಮತ್ತೆ ಪ್ರೋಟೀನ್ ಅಂಶ ಹೀಗೆ ತುಂಬಾ ಅಗತ್ಯವಾದ ಅಂಶಗಳು ಆರಿ ಹೋಗ್ತವೆ. ಸೊ ಇದನ್ನ ತಡೆಗಟ್ಟಿಸೋದು ಇದು
1: ಚರ್ಮದಾನದಿಂದ,
0: ಚರ್ಮ ಅಂದ್ರೆ ಚರ್ಮದಾನ ಮಾಡಿದ ಚರ್ಮ
1: ಚರ್ಮದಿಂದ ಸರಿಯಾಗ್ಬಿಡುತ್ತೆ,
0: ಸರಿ ಕಮ್ಮಿ ಆಗುತ್ತೆ. ಇದು ತನ್ನ ತಾನೇ ಒಂದು 3-4 ವಾರದಲ್ಲಿ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿ ತನಕ ಅದು ಮಾಡೋ ಕೆಲಸಗಳಿದೆ ಅಲ್ಲ, ಅದು ತುಂಬಾ ಅಗತ್ಯವಾಗಿರುತ್ತೆ. ಅದರಿಂದ ಮಾರ್ಟಾಲಿಟಿ ಅಂದ್ರೆ ಮಾರ್ಟಾಲಿಟಿ ರೇಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ
1: ಅಲ್ವಾ. ಓಹೋ, ಈಗ ಸುಟ್ಟ ಗಾಯಗಳಿಂದ ಅದು ಬಹಳಷ್ಟು ಹೆಚ್ಚಿನ ಪ್ರತಿಶತ ಸುಟ್ಟು ಗಾಯ ಇದ್ರೆ ಮನುಷ್ಯ ಬದುಕುಳಿಯೋದು ತುಂಬಾನೇ ಕಠಿಣ ಅಂತ ಹೇಳ್ತಾರೆ. ಎಷ್ಟು ಯಾವ ಪ್ರತಿಶತದಲ್ಲಿ ಅದು ಆಗಿದ್ರೆ ಮನುಷ್ಯ ಬದುಕ್ತಾನೆ ಅದ್ರ ಬಗ್ಗೆ?
0: ಅಂದ್ರೆ ಹಾಗೆ ಒಂದು ಬ್ಲಾಂಕೆಟ್ ಟರ್ಮ್ ಅಥವಾ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲ. ಅದು ಆ ಮನುಷ್ಯನ ಕೋಮಾರ್ಬಿಡಿಟೀಸ್ ಅಂದ್ರೆ ಅವನಿಗೆ ಬಿ ಪಿ ಶುಗರ್ ಇದೆಯಾ, ಅವನ ಏಜ್ ಎಷ್ಟು, ಮತ್ತೆ ಎಷ್ಟು ಆಳವಾಗಿ ಬರ್ನ್ಸ್ ಆಗಿದೆ. ಅದು ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಕಥೆನೆ ಬೇರೆ. ಸೊ ಅದೆಲ್ಲವೂ ಅದಕ್ಕೆ ಮ್ಯಾಟರ್ ಆಗುತ್ತೆ. ಸೊ ನಾನು 20%, 30% ಅಂತ ಈಗ ಬ್ಲಾಂಕೆಟ್ ಆಗಿ ಹೇಳಲಿಕ್ಕಾಗಲ್ಲ.
1: ಒಂದು 20% ಸುಟ್ಟಿದೆ ಆ ಮನುಷ್ಯನಿಗೆ, ಅವನು ಅಪಾಯದಿಂದ ಪಾರಾದ ಅಂತ ಹೇಳಲಿಕ್ಕೆ ಸಾಧ್ಯವಾ?
0: ಅದು ಸೂಪರ್ಫಿಷಿಯಲ್ ಆಗಿದ್ರೆ, ಮತ್ತೆ ಅದು ಬೇರೆ ಏನು ಆರ್ಗನ್ ಇನ್ವಾಲ್ವ್ಮೆಂಟ್ ಅಥವಾ ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಹೌದು ನಾವು ಹೇಳ್ಬೋದು.
1: ಕೈ ಕಾಲು ಅಲ್ಲೆಲ್ಲ ಆದ್ರೆ ತೊಂದರೆ ಇಲ್ಲ, ಅದೇ ಒಂದು ಕಿಡ್ನಿಯ ಭಾಗ, ಹೃದಯದ ಭಾಗ
0: ಒಳಗೆ ಡೀಪ್ ಆಗಿ ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಇದೇ ಬೇರೆ ಆಗುತ್ತೆ
1: ಅಲ್ವಾ. ಎಲೆಕ್ಟ್ರಿಕಲ್ ಬರ್ನ್ ಅಂತಂದಾಗ ತುಂಬಾ ಆಳವಾಗಿ ಅದರ ಪರಿಣಾಮ ಇರುತ್ತೆ,
0: ಆಳವಾಗಿ ಹೋಗುತ್ತೆ, ಅದು ಒಳಗಿನ ಒಳಗೆ ಹೋಗುತ್ತೆ, ಮತ್ತೆ ಅದರದ್ದು ಡೆಪ್ತ್ ಆಫ್ ಇಂಜುರಿ ತುಂಬಾ ಹೈ ಇರುತ್ತೆ
1: ಅಲ್ವಾ. ಈಗ ಚರ್ಮದಾನ ವಿಷಯಕ್ಕೆ ಬರೋಣ. ಅನೇಕ ಸಂದರ್ಭದಲ್ಲಿ ತಾವು ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ವಯಸ್ಸಾದವರ ಚರ್ಮವನ್ನು ಕೂಡ ಬಳಸಲಿಕ್ಕೆ ಸಾಧ್ಯವಿದೆ ಅಂತನ್ನೋದನ್ನ ಮಾಡಿದಿರಿ ನೀವು. ಈ ಚರ್ಮದಾನಕ್ಕೆ ಮುಂದೆ ಬರಬೇಕು ಅಂತಂದ್ರೆ, ಈಗ ಒಂದು ದೇಹದಾನ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಏನಾರ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಇಡೀ ದೇಹವನ್ನು ಕೊಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ದೇಹದಾನ ಮಾಡಿದ್ದ ದೇಹದಿಂದ ಚರ್ಮವನ್ನು ಬಳಸೋ ಸಾಧ್ಯತೆ ಇದೆಯಾ? ಅಕಸ್ಮಾತ್ ಅದು ವಿದ್ಯಾರ್ಥಿಗಳಿಗೆ ಬರೀ ಪಾಠ ಹೇಳೋಕ್ಕಷ್ಟೇ ಸೀಮಿತವಾಗಿಟ್ಟಿರ್ತಾರಾ, ಅಲ್ಲಿ ಚರ್ಮ ಕೆಲಸಕ್ಕೆ ಬರ್ತಾ ಅಥವಾ ಬೇರೆ ಏನಾದರೂ ಅವ್ರು ಬಳಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಉದಾಹರಣೆ ಎಲುಬು, ಅದನ್ನು ಕೂಡ ಬಳಸ್ತಾರಾ ಹೇಗೆ ಅಂತ?
0: ದೇಹ ಬೇರೆ ಇದು ಅಂಗಗಳ ಅಥವಾ ಬೇರೆ ಆರ್ಗನ್ಸ್ ಡೊನೇಟ್ ಮಾಡಿದ್ರು ಚರ್ಮವನ್ನು ತೆಗೆದು
1: ಅಗತ್ಯತೆ ಇದ್ರೆ ಅದನ್ನ ಬಳಸಬಹುದು.
0: ಹೌದು, ಬಳಸಬಹುದು. ಅಂದ್ರೆ ಇದು ಎಲ್ಲಿಂದ ತೆಗಿತೇವೆ ನಾವು? 2 ತೊಡೆಗಳು, ಕಾಲ್ಗಳು, ಮತ್ತೆ ಬೆನ್ನಿನ ಹಿಂದಿನ ಭಾಗ. ಸೊ ಇಲ್ಲಿಂದ ತೆಗೆಯೋದು. ಸೊ ಆರ್ಗನ್ ಡೊನೇಷನ್ ಮಾಡಿದ್ದಕ್ಕೂ ಇದಕ್ಕೂ ಅಂದ್ರೆ ಮಾಡಬಾರ್ದು ಅಂತ ಏನಿಲ್ಲ.
1: ಹಂಗೇನಿಲ್ಲ ಅಂದ್ರೆ ಈಗ ದೇಹದಾನ ಅಂತಂದ್ರೆ ಆ ದೇಹದ ಅದು ಸುಮಾರು ದಿನಗಳ ತನಕ ಅದನ್ನ ಇಟ್ಟಿರ್ತಾರೆ ನಿಜ, ಆದ್ರೆ ಅಲ್ಲಿ ಚರ್ಮ ಕೆಲಸಕ್ಕೆ ಬರಲ್ಲ, ಅದಕ್ಕೆ ಏನು ಅಗತ್ಯತೆಗಳಿವೆ? ಇಂತಿಷ್ಟು ಮನುಷ್ಯನ ಇಡಿಯಾದ ದೇಹದಾನ ಮಾಡಿದ ಸಂದರ್ಭದಲ್ಲಿ ಆಗ್ಲಿ ಅಥವಾ ವಯಸ್ಸಾದಂತ ಮರಣ ಆದ ನಂತರ ಎಷ್ಟು ಅವಧಿ ಬೇಕು?
0: ಮರಣಾಂತರ 6 ಗಂಟೆ ಒಳಗೆ,
1: ಅಲ್ಲಿ 6 ಗಂಟೆ ಅವಧಿನಲ್ಲಿ ಚರ್ಮವನ್ನು ಬಳಸ್ಕೋಬಹುದು ನಾವು.
0: ಮತ್ತೆ ಇದಕ್ಕೆ ಆಸ್ಪತ್ರೆಗೆ ಕೊಂಡೊಯ್ಯೋದು ಇದೆಲ್ಲ ಬೇಡ. ಸೊ ಟೀಮ್ಸ್ ಇದೆ ಅದಕ್ಕೆ ಅಂತಾನೆ. ಈಗ ಇಡೀ ಇಂಡಿಯಾದಲ್ಲಿ ಒಂದು 20-22 ಸ್ಕಿನ್ ಬ್ಯಾಂಕ್ ಗಳಿವೆ. ನೀವು ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ಇಡೀ ಟೀಮ್ ಕರ್ಕೊಂಡು ಬರ್ತಾರೆ. ಸೊ ಹೇಗೆ ಐ ಡೊನೇಷನ್ ಮಾಡ್ತಾರಾ, ಹಾಗೆ ಇದು ಕೂಡ ಅವರೇ ಬಂದು ತಗೊಂಡು ಹೋಗ್ತಾರೆ.
1: ಅಲ್ಲಿಂದ ಬೇಕಾದ ಚರ್ಮ ಬೇಕಾಗಿರೋ ಸ್ಥಳಕ್ಕೆ ಅದನ್ನ ಸಾಗಿಸಬಹುದು. ಈಗ ಹೇಗೆ ರಕ್ತವನ್ನ ಸಂಗ್ರಹ ಮಾಡ್ತಾರೆ ಹಂಗೆ ಚರ್ಮವನ್ನ ಚರ್ಮ ಬ್ಯಾಂಕ್ ನಲ್ಲಿ ಸಂಗ್ರಹ ಮಾಡಬಹುದಾ?
0: ಈಗ ಬೇರೆ ಆರ್ಗನ್ಸ್ ನಂತೆ ತಕ್ಷಣ ಉಪಯೋಗಿಸಬೇಕಾಗಿಲ್ಲ ಇದು. ಸೊ ಇದನ್ನ ಪ್ರಿಸರ್ವ್ ಮಾಡ್ತೇವೆ ನಾವು, ಪ್ರಿಸರ್ವ್ ಮಾಡಿ 5 ವರ್ಷ ತನಕ ಕೂಡ ಉಪಯೋಗಿಸ್ಬಹುದು. ಸೊ ಅಷ್ಟು ಬರ್ನ್ಸ್ ವಿಕ್ಟಿಮ್ ಕೂಡ ಇರ್ತಾರೆ, 5 ವರ್ಷ ತನಕ ಕಾಯ್ಬೇಕಾಗಿಲ್ಲ. ಸೊ ಅಷ್ಟು ನೀಡ್ ಕೂಡ ಇದೆ.
1: ಅದರ ರಕ್ಷಣೆ ಅಂತಂದ್ರೆ ಅದು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ.
0: ಗ್ಲಿಸರಾಲ್ ಸೊಲ್ಯೂಷನ್ ಅಂತ ಇದೆ, ಅದರಲ್ಲಿ ಪ್ರಿಸರ್ವ್ ಮಾಡೋದು.
1: ಅಂತ ಚರ್ಮ ತುಂಬಾ ತಡವಾಗಿ ಇದ್ದಂತಹ ಚರ್ಮವನ್ನು ಬಳಸಲಿಕ್ಕೆ ಹೋದಾಗ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀರಿ ಎಲ್ಲೋ ಒಂದ್ ಕಡೆ ಬೇಕಾಗಿರುತ್ತದೆ, ಅದು ತುರ್ತಾಗಿ ತಂದಿರೋ ಚರ್ಮ ನಿಮಗೆ ಅನುಕೂಲಕರನೋ ಅಥವಾ ತಡವಾಗಿ ಬಂದಂತಹ ಚರ್ಮನು ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡಕ್ಕೆ ಬಳಕೆಗೆ ಬರುತ್ತೆ ಹೇಗೆ?
0: ಅದೆರಡು ಒಂದೇ ಪ್ರೋಸೆಸ್ ಅಲ್ಲಿ ಹೋಗಿರುತ್ತೆ, ಎರಡು ಒಂದೇ ರೀತಿ
1: ನಿಮ್ಗೇನು ಡಿಫ್ರೆನ್ಸ್ ಮಾಡಲ್ಲ. ಅದಕ್ಕೆ ಅಂದ್ರೆ ಈಗ ವಯಸ್ಸಾದಂಥವ್ರು ಹರೆಯದಲ್ಲಿ ಯಾರೋ ಮರಣ ಹೊಂದಿರ್ತಾರೆ, ಅವ್ರ ಚರ್ಮ ಬಳಕೆಗೆ ತುಂಬಾ ಇನ್ನು ಸೂಕ್ತ

0: ವಾಗಿ ಅನ್ಸುತ್ತಾ?
1: ಹಾಗೇನಿಲ್ಲ, ಅದೇ ಅದು
0: ಚರ್ಮಕ್ಕೆ ಏನೋ ಯಾವುದೇ ಇಲ್ಲ,
1: ಯಾವುದೇ ಆಗ್ಲಿ
0: 18 ವರ್ಷ ನಂತರ.
1: ಹೌದು, ಯಾವುದೇ ಆಗ್ಲಿ, ಯಾರಿಗೆ ಆಗ್ಲಿ,
0: ಚಿಕ್ಕ ಮಕ್ಕಳು ಸಾವಾದಾಗ ಅವರಿಗೂ ಚರ್ಮ ಇರುತ್ತಲ್ಲ, ಆ ಚರ್ಮವನ್ನು ಯಾಕೆ ಬಳಸಲ್ಲ?
1: ಅದು ಪ್ರೋಟೋಕಾಲ್.
0: ಹಂಗೆ, ಸರಿ ಸರಿ ಸರಿ ಸರಿ, ಗೊತ್ತಾಯ್ತು. ಈಗ ಅಂದ್ರೆ ಚರ್ಮದಾನದ
1: ಚಿಕ್ಕ ಸಣ್ಣದೇ ಬರುತ್ತೆ, ಅದು ಹೆಚ್ಚು ಬರುವುದಿಲ್ಲ. ಇಡೀ ಬಾಡಿ ಸರ್ಫೇಸ್ ಏರಿಯಾ ನೋಡಿದ್ರೆ ಹೆಚ್ಚು ಬರುವುದಿಲ್ಲ.
0: ಏನು ಇದರಲ್ಲಿ ಕಾನೂನಿನ ಅಥವಾ ಪ್ರೋಟೋಕಾಲ್ ಅಂತ ಹೇಳಿದ್ರಲ್ಲ, ಏನು ಇರುತ್ತೆ ಸಮಸ್ಯೆಗಳು ಅಂತ ಹೇಳಿ. ದಾನದ ಸಂದರ್ಭದಲ್ಲಿ ಹೇಗೆ ಆಗಬಹುದು? ಈಗ ನೇತ್ರದಾನ ಅಂತಂದಾಗ ಸತ್ತ ವ್ಯಕ್ತಿಯ ನೇತ್ರವನ್ನು ತೆಗೀತಾರೆ, ಅದು ಸಾವಾದಂತಹ ದೇಹದಿಂದ ಇಂತಿಷ್ಟು ಅವಧಿನಲ್ಲಿ ಆ ಚರ್ಮವನ್ನು ತೆಗೆದು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಆದರೆ ಒಂದು ನಂಬಿಕೆ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಎಲ್ಲವೂ ಸಾಧ್ಯತೆ ಇದೆ, ಎಲ್ಲವನ್ನು ದಾನವಾಗಿ ಕೊಡಬಹುದು ಅಂತನ್ನೋದು. ಯಾವುದು ಕೂಡ ಮನುಷ್ಯನ ಇಡೀ ದೇಹ ಸತ್ತು ಅಂದರೆ ಮಣ್ಣಲ್ಲಿ ಸೇರೋ ಬದಲು ಅದು ದೇಹ ದಾನ ಮಾಡಿದಾಗ ಅದು ಯಾವುದಕ್ಕಾದರೂ ಬರಲಿ. ಮೇಲಾಗಿ ಇಲ್ಲಿ ತಾವು ಹೇಳಿದ್ದು ಬಹಳ ಆಸಕ್ತಿದಾಯಕ ವಿಷಯ ಏನಂದ್ರೆ 5 ವರ್ಷದ ತನಕ ಅದನ್ನ ಕಾಯ್ದಿಟ್ಕೋಬಹುದು.
1: ಅಂದ್ರೆ ಇದರಲ್ಲಿ ಚರ್ಮದಾನ ಮಾಡಬಹುದು ಅಂತ
0: ವಿಷಯನೇ ಸ್ವಲ್ಪ ಗೊತ್ತಿಲ್ಲ.
1: ಮತ್ತೆ ಇವತ್ತಿಗೂ ಕೂಡ ನಿಮಗೆ ಮಾಡೋ ಮನ್ಸಿದ್ರೆ ಇಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಅವ್ರ ಹತ್ರ ಸ್ಕಿನ್ ಬ್ಯಾಂಕ್ ಇದೆ. ಸೊ ಅವ್ರದೇ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಯು ಕ್ಯಾನ್ ಪ್ಲೆಡ್ಜ್ ಯೋರ್ ಸ್ಕಿನ್, ನೀವು ನಿಮ್ಮ ಸ್ಕಿನ್ ಅನ್ನು ಪ್ಲೆಡ್ಜ್ ಮಾಡಬಹುದು. ಸೊ ಮರಣಾಂತರ ಈಗ ನೀವು ಆ ಪ್ಲೆಡ್ಜ್ ಮೊದಲೇ ಮಾಡಿ
0: ದಾನ ಮಾಡೋದು, ಈಗ ನೇತ್ರ ದಾನ ಮಾಡ್ತೀವಿ ನಾವು ಅಂತಂದಾಗ ಚರ್ಮದಾನ ಮಾಡ್ತೀವಿ ಅಂತ
1: ಪ್ಲೆಡ್ಜ್
0: ಮಾಡಬಹುದು,
1: ಇವತ್ತೇ ಮಾಡಬಹುದು. ಅದು ಮೊದಲೇ
0: ದೇಹದಾನ ಮಾಡ್ತೀವಿ ಅಂದಾಗ ಅದನ್ನು
1: ಮಾಡಬಹುದು. ಈಗ ಅದು ಮಾಡದೇ ಇದ್ರು ಮರಣಾಂತರ ನಿಮ್ಮ ಸುತ್ತಮುತ್ತ ಅಂದ್ರೆ ನಿಮ್ಮ
0: ಸಂಬಂಧಿಕರು ಒಪ್ಪಿಗೆ
1: ಕೊಟ್ಟರೆ ಅದನ್ನ ತಗೋಬಹುದು.
0: ಈಗ ಈ ವೈಶಿಷ್ಟ್ಯತೆ ಏನು ಮೇಡಮ್, ಈಗ ಈ ರೀತಿಯಾಗಿ ಈ ಚರ್ಮದಾನಕ್ಕೂ ಒಂದು ಮಹತ್ವ ಇದೆ, ಪ್ಲಾಸ್ಟಿಕ್ ಸರ್ಜರಿ ಟೈಮ್ನಲ್ಲಿ ಇವರಿಗೆ ತುಂಬಾ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ಹೇಳೋದು ಒಂದಾಯ್ತು. ಇದರ ಒಂದು ಜಾಗತಿಕವಾಗಿ ಈ ಬಗ್ಗೆ ಒಂದು ಅಗತ್ಯತೆಯನ್ನು ಹೇಗೆ ಮನಗಾಣಲಾಯಿತು, ಜಾಗತಿಕವಾಗಿ ಇದರ ಚರ್ಚೆ ಶುರು ಆಯಿತು, ಯಾವ ಕಾರಣಕ್ಕಾಗಿ ಈ ಒಂದು ವಿಷಯ ಮುನ್ನೆಲೆಗೆ ಬಂತು ಅಂತ?
1: ಅದೇ, ಈಗ ಒಂದು ಸುಟ್ಟ ರೋಗಿಗೆ ಬೇಕಾದಷ್ಟು ಚರ್ಮ ಇರುವುದಿಲ್ಲ. ಅದೇ ಅದನ್ನು ಹೀಗೆ ಹೀಗೆ ಬಿಟ್ಟರೆ ನೀರಿನಂಶ ಆಗಲಿ, ಸೋಂಕು ಬರೋದಾಗಲಿ, ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ, ಪೇಷಂಟ್ನ ಮರಣ ಹತ್ತಿರ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ, ಇದನ್ನ ಎಲೋಗ್ರಾಫ್ಟಿಂಗ್ ಅಂತ ಕರಿತೇವೆ, ಆದಷ್ಟು ಬೇಗ ಅದನ್ನ ಸುಟ್ಟ ಗಾಯ, ಈಗ ಆಳವಾಗಿರೋ ಗಾಯವನ್ನು ಕ್ಲೀನ್ ಮಾಡಿ ಈ ದಾನ ಮಾಡಿದ ಚರ್ಮವನ್ನು ಅದನ್ನ ಅದಕ್ಕೆ ಹಾಕಿದ್ರೆ ಅದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ಉಳ್ಕೊಳ್ಳುತ್ತೆ. ಅಂದ್ರೆ ಅದನ್ನ ಅಲ್ಲಿ ಆಗೋ ವಾಟರ್ ಇವ್ಯಾಪರೇಷನ್ ಅಥವಾ ಅದೆಲ್ಲವನ್ನು ಕಮ್ಮಿ ಮಾಡುತ್ತೆ, ಮತ್ತೆ ಕೆಳಗಿಂದ ಗಾಯ ಹೀಲ್ ಆಗ್ತಾ ಹೋಗುತ್ತೆ.
0: ಈ ಬಗ್ಗೆ ಜಾಗತಿಕವಾಗಿ ಒಂದು ಪ್ರಚಾರ, ಈಗ ನೇತ್ರದಾನದ ಪಾಕ್ಷಿಕ ಅಂತ ಮಾಡ್ತಾರೆ, ಅದರ ಒಂದು ಪ್ರಚಾರ ಮಾಡ್ತಾರೆ, ಆ ಬಗ್ಗೆ ಅರಿವನ್ನು ಕೊಡ್ತಾರೆ. ಈ ಚರ್ಮದಾನದ ಅರಿವು ಅಂತನೋದು ಕೊಡ್ಬೇಕಂತಂದಾಗ ಏನಾದರೂ ಒಂದು ವಿಶಿಷ್ಟ ದಿನಗಳ ಆಚರಣೆ ಏನಾದ್ರು ಇದೆಯಾ?
1: ಅದೇ, ಈಗ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ 2000, ಈಗ ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಡೇ 2011 ಇಲ್ಲಿ ಶುರು ಆಗಿದೆ ಇಂಡಿಯಾದಲ್ಲಿ. ಸೊ ಇಂಡಿಯಾದ ಪ್ಲಾಸ್ಟಿಕ್ ಸರ್ಜನ್ಸೇ ಅದನ್ನ ಮುಂದಿಟ್ಟು ಈಗ ಅದು ವರ್ಲ್ಡ್ ನವರು ಆಕ್ಸೆಪ್ಟ್ ಮಾಡಿದ್ದಾರೆ. 2021 ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಜುಲೈ 15
0: ಮಾಡ್ತಾರಲ್ಲ, ಸೊ ಆ ಸಂದರ್ಭದಲ್ಲಿ ಅಂಗವಾಗಿ ಒಂದಿಷ್ಟು ಪ್ರಚಾರ, ಒಂದಿಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ಜನರಿಗೆ ಕೊಡೋ ಪ್ರಯತ್ನ ಆಗುತ್ತೆ ಅಲ್ವಾ? ಅಂದ್ರೆ ಯಾವುದೇ ಆಗಲಿ ಒಂದು ಇಂತಿಷ್ಟು ಪ್ರಚಾರ ಆದರೆ ಜನರಿಗೆ ಗೊತ್ತಾಗುತ್ತೆ. ಈಗ ನಾವು ಆಕಾಶವಾಣಿ ಮಾಧ್ಯಮದ ಮೂಲಕವಾಗಿ ಈ ಬಗ್ಗೆ ಒಂದು ಜಾಗೃತಿಯನ್ನು ಕೊಡ್ತಾ ಇದ್ದೇವೆ, ತಿಳ್ಕೊಂಡಿರ್ಬೇಕು ಅಂತೇಳಿ. ಹೇಗೆ ಚರ್ಮವನ್ನು ಕೊಡಬಹುದು, ಮತ್ತು ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಹೋದಂಗೆ ಒಂದು ತುಂಡಾದ ಬೆರಳನ್ನು ಹೇಗೆ ತರಬೇಕು, ಎಷ್ಟು ತಾಸಲ್ಲಿ ತರಬೇಕು, 6 ತಾಸಲ್ಲಿ ತರಬೇಕು, ಇವೆಲ್ಲ ಅಂಶಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಆ ಬಗ್ಗೆ ತಿಳುವಳಿಕೆ, ಈಗ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ತಿಳುವಳಿಕೆ ಇಲ್ಲ, ಈ ಬಗ್ಗೆ ಗೊತ್ತೇ ಇರಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನಂದ್ರೆ ಈ ಸೌಂದರ್ಯಕ್ಕಾಗಿ ಅಷ್ಟೇ ಅದು ಸೀಮಿತ ಅಂತಾರೆ, ಆದ್ರೆ ಬಹಳ ಒಂದು ಅದರ ಅಗತ್ಯತೆ ತುಂಬಾ ವಿಸ್ತಾರವಾಗಿದೆ. ಎಲ್ಲೆಲ್ಲಿ ಏನೇನು ಬಳಕೆ ಆಗತ್ತೆ ಅದು ಸ್ವಲ್ಪ ಹೇಳಿ.
1: ಸೊ ಈಗ ನಾವು ಮೇಲಿಂದ ಕೆಳಗೆ ನೋಡಿದ್ರೆ ಈಗ ಹುಟ್ಟಿನಿಂದ ಬರುವಂತ ಕೆಲವೊಂದು ಪ್ರಾಬ್ಲಮ್ಸ್, ಕ್ರೇನಿಯೋಸಿನೋಸ್ಟೋಸಿಸ್ ಅಂದ್ರೆ ಈ ತಲೆದು ಮೂಳೆಗಳು ಮೊದಲೇ ಅಂಟ್ಕೊಳ್ಳುತ್ತವೆ. ಸೊ ಅದಕ್ಕೆ ಬೇಕಾಗಿರೋ ಸರ್ಜರೀಸ್, ಕಿವಿ ಇಲ್ಲದೆ ಹುಟ್ಟುತ್ತಾರೆ ಕೆಲವರು. ಕಿವಿಯನ್ನ ಮಾಡೋದು ಇದು ಬರೀ ನೋಡ್ಲಿಕ್ಕಷ್ಟೇ, ಇದರಿಂದ ಕಿವಿ ಕೇಳೋದು ಹೆಚ್ಚಾಗುತ್ತೆ,
0: ಸೌಂದರ್ಯದಲ್ಲಿ ಬರುತ್ತದು. ಆರ್ಗನ್ ಟೈಪ್ ಫಿಕ್ಸ್ ಮಾಡ್ಬಿಡೋದು.
1: ಹೌದು. ಮತ್ತೆ ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್, ಸೀಳು ತುಟಿ, ಈ ಆಪರೇಷನ್ಸ್ ಎಲ್ಲ ಪ್ಲಾಸ್ಟಿಕ್

0: ಸರ್ಜನ್ಸ್ ಮಾಡೋದು, ಈ ಮುಖದ್ದು ಎಲುಬುಗಳು ಮುರಿದ್ರೆ ಅದರದ್ದು ಆಪರೇಷನ್ ಫಿಕ್ಸ್ ಮಾಡೋದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ. ಎಲ್ಲೇ ಕ್ಯಾನ್ಸರ್ ಆದ್ರೂ, ಈಗ ಮುಖದಲ್ಲಿ ಕ್ಯಾನ್ಸರ್ ಆಗ್ಲಿ, ಚರ್ಮದಲ್ಲಿ ಎಲ್ಲೇ ಕ್ಯಾನ್ಸರ್ ಆದ್ರೂ ಇದನ್ನ ತೆಗೆಯೋದು ಮತ್ತೆ ಅದಕ್ಕೆ ಕವರ್ ಕೊಡೋದು ಇದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು.
1: ಅಪಘಾತ ಸಂದರ್ಭಗಳಲ್ಲಿ
0: ಅಪಘಾತ, ಹೌದು ಅದು ಕೂಡ. ಮತ್ತೆ ಬೇರೆ ಯಾವುದೇ ಅಪಘಾತ ಆದಾಗ ಎಲ್ಲಾದ್ರೂ, ಈಗ ಬೆರಳಾಗ್ಲಿ ಕೈ ಆಗ್ಲಿ ಕಾಲಾಗ್ಲಿ, ಇದನ್ನ ಜೋಡಣೆ ಮಾಡೋದು, ಅಥವಾ ಅಲ್ಲಿ ಚರ್ಮ ಮಾಂಸದ ಏನಾದ್ರು ಕೊರತೆ ಬಂದ್ರೆ ಅದನ್ನ ಮುಚ್ಚೋದು, ಇದೆಲ್ಲವೂ ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಬರುತ್ತೆ. ಸೊ ಇದು ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ.
1: ಹೌದು, ರೀಕನ್ಸ್ಟ್ರಕ್ಟಿವ್ ಮತ್ತೆ
0: ರೀಕನ್ಸ್ಟ್ರಕ್ಷನ್
1: ಅಂದ್ರೆ ಮತ್ತೆ ಈಗ ಮುರಿದು ಹೋದಂತದನ್ನ ಸರಿಪಡಿಸೋದು ಮತ್ತೆ ವಾಪಸ್ ಅಂತ. ಬಿಲ್ಡಿಂಗ್ ಬಿತ್ತು ಅಂದ್ರೆ ಅದನ್ನ ಹೇಗೆ ಸರಿ ಕಟ್ಟಿಬಿಡ್ತೀವಿ ವಾಪಸ್ಸು. ಸೊ ಆ ರೀತಿ ಕಟ್ಟುವ ಕೆಲಸ ಆಗತ್ತೆ
0: ಮನುಷ್ಯ,
1: ನರಗಳ ಜೋಡಣೆ. ಮನುಷ್ಯ ಹೇಗಿದಾನೋ ಹಾಗೇನೆ ಕಾಣುವ ಹಂಗೆ ಮಾಡೋದಂತ ಸಾಧ್ಯತೆಗಳು ಇವೆ ಅಂತ. ಮತ್ತೆ ಇದಕ್ಕಾಗಿ ಅಪಘಾತಗಳು ಆಗೋ ಸಂದರ್ಭದಲ್ಲಿ ತುರ್ತಾಗಿ ಚರ್ಮ ಬೇಕಾಗಿರುತ್ತದೆ, ಸುಟ್ಟ ಗಾಯದ ಸಂದರ್ಭದಲ್ಲಿ ಕೂಡ ಚರ್ಮ ಬೇಕಾಗಿರುತ್ತದೆ, ಇನ್ನೇನೇನು ಸಾಧ್ಯತೆ ಬೇಕಾಗಿರುತ್ತದೆ. ಈಗ ಒಂದಿಷ್ಟು ಚರ್ಮವನ್ನ ಈಗ ಸೌಂದರ್ಯಕ್ಕಾಗಿ ಒಂದೇನೋ ತೆಗಿತಾರೆ ಅನ್ಕೋಣ, ತೆಗೆದು ಬಿಸಾಕ್ಬಿಡ್ತಾರೆ ಅನ್ಕೋಣ, ಆ ಚರ್ಮವನ್ನ ದಾನವಾಗಿ ಕೊಡ್ಬೋದಾ? ಈಗ ಉದಾಹರಣೆ ಬೊಜ್ಜು,
0: ಅದರ ಈಗ ಬೊಜ್ಜಲ್ಲಿ, ಹೌದು ಈಗ ಅಬ್ಡೋಮಿನೋ ಪ್ಲಾಸ್ಟಿ ಅಂತ ಕರಿತೇವೆ. ಸೊ ಅದರಲ್ಲೂ ಸ್ವಲ್ಪ ಚರ್ಮ ಬರುತ್ತೆ, ಬಟ್ ಅದೆಲ್ಲ ಚಿಕ್ಕ ಚಿಕ್ಕದು, ಅದರಿಂದ ನಾವು
1: ಅಲ್ಲ ಈ ಚಿಕ್ಕ ಚಿಕ್ಕ ಸೇರಿಸಿ ಅದು ದೊಡ್ಡದಾಗತ್ತಲ್ಲ, ಇಂತಿಷ್ಟು ಜನರ ಕಡೆಯಿಂದ ಶೇಖರಣೆ ಮಾಡಿ ಅದು ಇಷ್ಟು ಚರ್ಮ ಆಗ್ಬೋದಲ್ಲ,
0: ಹಾಗೆ ಹಾಗೆ ಇನ್ನು ಮಾಡಿ
1: ಬ್ಯಾಂಕ್ ಅಲ್ಲಿ ಮಾಡಕ್ ಬರಲ್ಲ ಆತರ ಅಲ್ಲ. ಅಂದ್ರೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕೊಡೋದಂತಲ್ಲ, ಹೆಚ್ಚಿನ ಭಾಗ ಒಬ್ಬನೇ ವ್ಯಕ್ತಿಯಿಂದ ತೆಗೆದಿದ್ದು, ಒಂದೊಂದು ಕಡೆ ಅದನ್ನ ನೀವು ವರ್ಗೀಕರಣ ಮಾಡಿ ಕ್ಲಾಸಿಫಿಕೇಶನ್ ಮಾಡಿ ಇಟ್ಬಿಡ್ತೀರಾ, ಈ ವಯಸ್ಸಿನವ್ರ ಚರ್ಮ ಇದು, ಇದು ಇವ್ರದ್ದು, ಇದನ್ನೆಲ್ಲ ಬರುತ್ತೆ,
0: ಯಾರಿಂದ ಬಂದಿರೋದು ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಐಡೆಂಟಿಫಿಕೇಶನ್ ಮಾರ್ಕರ್ ಇರುತ್ತೆ. ಬಟ್
1: ಹೆಸರು ಡಿಸ್ಕ್ಲೋಸ್ ಮಾಡಲ್ಲ ಯಾರ್ದು ಆಗಿದೆ ಅಂತ.
0: ಬಟ್ ಇದು ಯಾರಿಗೆ ಹಾಕ್ತೇವ ಅದು
1: ಗೊತ್ತಾಗಲ್ಲ. ಇದು ಈಗ ಚರ್ಮದಾನದ ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಿದೆಯಾ ನಿಮ್ಮ ಪ್ರಕಾರ ಏನನ್ಸುತ್ತೆ?
0: ಇನ್ನೂ ಅದು ಹೆಚ್ಚು ಜನರಿಗೆ ತಿಳುವಳಿಕೆ ಇಲ್ಲ. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ. ಸೊ ನಾವೆಲ್ಲರೂ ಇದ್ರ ಬಗ್ಗೆ
1: ಮಾತಾಡಬೇಕು. ಈಗ ಮೇಡಮ್ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಉದಾಹರಣೆ ಏನೋ ಒಂದು ಒಂದು ಸ್ವಲ್ಪ ಗಾಯ ಆಗಿದೆ ಅನ್ಕೋಣ, ಆ ಗಾಯದ ಭಾಗವನ್ನ ತೆಗೆದಿರ್ತೀವಿ, ಸರಿ ಏನೋ ಆಪರೇಷನ್ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಅದನ್ನ ಅವರ ದೇಹದಿಂದನೇ ಎಲ್ಲೋ ಒಂದ್ ಕಡೆ ತೆಗೆದು ಮಾಡ್ತಿರೋ ಒಂದು ತೆಗಿಯಕ್ಕಾಗ, ತೆಗೆದ್ರೆ ಇನ್ನೊಂದು ಕಡೆ ಅದು ಕುರುಪ ಆಗತ್ತೆ, ಅದರದ್ದು ಬ್ಯೂಟಿನೆಸ್ ಹೋಗತ್ತೆ ಅಂತಂದಾಗ, ಆವಾಗ ಅಷ್ಟೇ ಚರ್ಮವನ್ನ ತಗೊಂಡು ಕಸಿ ಮಾಡಿ ಹೊಂದಾಣಿಕೆ ಮಾಡಕ್ಕಾಗತ್ತ ದಾನವಾದಿಗೆ ಪಡೆದಂತದನ್ನ?
0: ಇಲ್ಲ, ಅದು ಏನಂದ್ರೆ ಈ ದಾನ ಮಾಡಿದ ಚರ್ಮವನ್ನು ಹಾಕಿದ್ರು ಕೂಡ ಅದು ಮೂರ್ನಾಲ್ಕು ವಾರದಲ್ಲಿ ರಿಜೆಕ್ಟ್ ಆಗುತ್ತೆ, ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿಯ ತನಕ ಕೊಡೋ ಪ್ರೊಟೆಕ್ಷನ್ ಇದೆ ಅಲ್ಲ, ಅದು ಇಂಪಾರ್ಟೆಂಟ್. ಸೊ ಅದು ಈ ಬರ್ನ್ಸ್ ವಿಕ್ಟಿಮ್ಸಿಗೆ, ಇದು ಸುಟ್ಟು ಗಾಯಗೊಂಡ ರೋಗಿಗಳಿಗೆ ಇಂಪಾರ್ಟೆಂಟ್. ಯಾಕೆ, ಒಂದು ದೇಹದ ಅರ್ಧ ಭಾಗ ಸುಟ್ಟಾಗ ನೀವು ಅದನ್ನ ಕವರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಚರ್ಮ ಇದೆ ಅಲ್ಲ, ನಮಗೆ ಅದು ಹೊರಗಿನ ಪದರದ ಹಾಗೆ ಫುಲ್ ಇಡೀ ದೇಹಕ್ಕೆ ಅದು ಕವರ್ ಮಾಡುತ್ತೆ. ಸೊ ನೀವು ಇನ್ನೊಂದು ಕಡೆಯಿಂದಲೂ ತಗೊಂಡ್ರೆ ಅಲ್ಲಿ ಕೂಡ ಗಾಯ ಆಗುತ್ತೆ, ಅವಾಗ ಇದು ಬಳುವಳಿಕೆ ಮಾಡಬಹುದು.
1: ಚರ್ಮದಾನವಾಗಿ ಪಡೆದಂತದನ್ನ ಮಾಡ್ಲಿಕ್ಕೆ ಬರುತ್ತೆ ಅಂತ,
0: ಸಣ್ಣ ಸಣ್ಣ ಗಾಯಗಳಿಗೆ
1: ಅಲ್ಲಿ ಅವರವರ ದೇಹದಲ್ಲೇ ತಗೊಂಡು ಮಾಡ್ತಾರೆ.
0: ಮತ್ತೆ ಅದು ಅಲ್ಲಿ ಎಲ್ಲಿ ತಗೊಂಡಿರ್ತೇವ ಅಲ್ಲಿ ಕೂಡ ಬೆಳೆಯುತ್ತೆ, ಅದು
1: ಬೆಳೆಯುತ್ತೆ ಅಲ್ವಾ.
0: ಈಗ ನಿಮಗೆ ಒಂದು ಚರ್ಮದಾನ ಮಾಡುವವರ ಅಥವಾ ರಿಲೇಟಿವ್ಸ್ ಗೆ ಡೌಟ್ ಆಗ್ಬಹುದು, ಇದು ಸ್ವಲ್ಪ ಕುರೂಪ ಆದ್ರೆ, ಡಿಫಾರ್ಮಿಟಿ ಆದ್ರೆ ದಾನ ಮಾಡಿದ ದೇಹಕ್ಕೆ. ಸೊ ಇದು ನಾವು ಎಲ್ಲಿಂದ ತಗೋತೇವೆ, ಕಾಣದೇ ಇರುವ ಜಾಗದಿಂದ
1: ತಗೊಳ್ತೀರಿ,
0: ತೊಡೆಗಳಿಂದ, ಬೆನ್ನಿನ ಹಿಂದಿನ ಭಾಗದಿಂದ, ಮುಖ ಆಗ್ಲಿ, ಎದೆಯಿಂದ ಆಗ್ಲಿ, ಕೈ ಆಗ್ಲಿ, ಕೈಯಿಂದ ಎಲ್ಲ ಹೆಚ್ಚು ತಗೊಳ್ಳೋದು.
1: ಅದೇ ಅವರವರ ದೇಹದಿಂದನೇ ಚರ್ಮವನ್ನು ತೆಗೆದಾಗ ಜೈವಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ ಅನ್ಕೋಬಹುದು. ಇನ್ನೊಂದು, ದೇಹದಿಂದ ಪಡೆದಂತಹ ಚರ್ಮಕ್ಕೆ ಅನೇಕ ಸವಾಲುಗಳಿವೆ, ಸರಿಯಾದ ಪರೀಕ್ಷೆಗಳನ್ನು ಮಾಡಿ ಅದು ಹೊಂದಾಣಿಕೆ ಆಗುತ್ತೋ ಅಲ್ಲ ಅಂತ ನೋಡ್ಬೇಕಾಗತ್ತೆ.
0: ಇಲ್ಲ, ಈಗ ಬೇರೆ ಆರ್ಗನ್ ಡೊನೇಷನ್ ಮಾಡಿದಾಗ ಹೇಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಂಪಾರ್ಟೆಂಟ್, HLA ಟೈಪಿಂಗ್ ಹೇಗೆ ಇಂಪಾರ್ಟೆಂಟ್ ಇದೆಯಾ, ಹಾಗೆ ಚರ್ಮದಾನದಲ್ಲಿ ಇಲ್ಲ. ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೇ ಇದ್ರೂ ನಡೆಯುತ್ತೆ, HLA ಟೈಪಿಂಗ್ ಆಗದೇ ಇದ್ರು. ಸೊ ಇದೆಲ್ಲ ಚೆಕ್ ಮಾಡೋದಿಲ್ಲ. ಒಂದೇ ಏನು ಇಂಪಾರ್ಟೆಂಟ್, ಇನ್ಫೆಕ್ಷನ್ ಇರಬಾರ್ದು ಮತ್ತೆ ರೋಗಗಳಿರಬಾರ್ದು, ಈಗ ವೈರಲ್ ಇನ್ಫೆಕ್ಷನ್ಸ್ ಇರಬಾರ್ದು.
1: ಅಂದ್ರೆ ದಾನವಾಗಿ ಪಡೆದಂತಹ ಚರ್ಮದ ಒಂದು ಲಕ್ಷಣಗಳನ್ನ ಅಲ್ಲಿ ಫಿಕ್ಸ್ ಮಾಡಿಟ್ಟಿರ್ತಾರ ಈಗ,
0: ಅದೆಲ್ಲ ಈಗ
1: ಗೊತ್ತಾಗಲ್ಲ.
0: ಅಲ್ಲಿ ಹಾರ್ವೆಸ್ಟ್ ಮಾಡುವಾಗ್ಲೇ ಬ್ಲಡ್ ಕೂಡ ತಗೊಂಡು, ರಕ್ತ ಕೂಡ ತಗೊಂಡು ಅದನ್ನ ಚೆಕ್ ಮಾಡ್ತೇವೆ. ಸೊ ಅವರಿಗೆ ಏನಾದ್ರೂ ಸ್ಕಿನ್ ಇನ್ಫೆಕ್ಷನ್

0: ಇದೆಯಾ ಅಥವಾ ಬ್ಲಡ್ ಇನ್ಫೆಕ್ಷನ್ ಇದೆಯಾ, ಯಾವುದಾದ್ರೂ ವೈರಲ್ ಡಿಸೀಸಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡಿ ಕ್ಲಿಯರ್ ಆದಾಗ ಅದನ್ನು ರೆಡಿ ಫಾರ್ ಗ್ರಾಫ್ಟಿಂಗ್ ಅಂತ ಇಡೋದು.
1: ಇದು ಚರ್ಮದಾನದ ಬಗ್ಗೆ ನಾವು ಸ್ವಲ್ಪ ಹೊಸ ವಿಷಯನೇ ತಿಳ್ಕೊಂಡಿದ್ದೀವಿ. ಜನರಿಗೆ ಈ ಬಗ್ಗೆ ಪ್ರಜ್ಞೆ ಬರಬೇಕು, ತಿಳ್ಕೊಂಡಿರ್ಬೇಕು. ಒಟ್ಟು ಪ್ಲಾಸ್ಟಿಕ್ ಸರ್ಜರಿ ಅಂತಂದಾಗ ಅದು ಅನೇಕ ವಿಷಯಗಳಿವೆ ಅದರಲ್ಲಿ. ಆ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಮತ್ತು ದಾನವಾಗಿ ಪಡೆದಾಗ ಕಾನೂನಾತ್ಮಕವಾಗಿ ಯಾವುದೇ ಅಡೆತಡೆಗಳು ಇಲ್ಲಾರದ ಹಾಗೆ. ಈವನ್ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ, ಈಗ ತಾವು ಹೇಳಿದಂಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕೂಡ ಅದರ ಬ್ಯಾಂಕ್ ಇದೆ ಅಂತಂತ ಹೇಳಿ ಹೇಳಿದ್ರಿ. ಇದು ಇನ್ನೂ ಎಲ್ಲ ಕಡೆಯೂ ಗೊತ್ತಾಗಲಿ, ಹೆಂಗೆ ರಕ್ತದ ಬ್ಯಾಂಕ್ಗಳು, ರಕ್ತನಿಧಿ, ಬ್ಲಡ್ ಬ್ಯಾಂಕ್ಗಳು ಎಲ್ಲ ಕಡೆ ಇವೆ, ಹಾಗೆ ಚರ್ಮದಾನದ ಒಂದು ವ್ಯವಸ್ಥೆ, ಒಂದು ಶೇಖರಣೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ತಾವು ಹೇಳಿದಂಗೆ 5 ವರ್ಷದ ತನಕ ಉಪಯೋಗ ಮಾಡಬೇಕಂದಾಗ ಎಲ್ಲಿಂದ ಎಲ್ಲಿಂದಾದರೂ ಸಾಗಿಸ್ಬೋದು.
0: ಹೌದು,
1: ಜನರ ಸಮಸ್ಯೆ, ಅವರ ಒಂದು ಸಮಸ್ಯೆ ನಿವಾರಣೆಗೆ ಇದು ಒಂದು ಸಹಾಯಕಾರಿ ಅಂಶ ಅಂತ ಹೇಳ್ಬೋದು.
0: ಈಗ ದೇಶದಲ್ಲಿರೋ 20 ಬ್ಯಾಂಕ್ಗಳು ಇಡೀ
1: ದೇಶಕ್ಕೆ ಸಪ್ಲೈ
0: ಸಪ್ಲೈ. ಅದಕ್ಕೆ ಆದಷ್ಟು ಚರ್ಮದಾನ ಮಾಡಿದ್ರೆ ಒಳ್ಳೇದು.
1: ನಮ್ಮಲ್ಲಿ ಅದು ಮತ್ತೆ ಅಗೇನ್ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಈ ಒಂದು ಚರ್ಮ ದಾನವಾಗಿ ಪಡೆದಂತಹ ಚರ್ಮದ ಕಸಿ ಆಗತ್ತಾ, ಅದು ಹೆಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂದ್ರೆ ಬೇರೆ ಬೇರೆ ಜಿಲ್ಲಾ ಸ್ಥಳದಲ್ಲಿ ಈ ರೀತಿ ಚರ್ಮ ದಾನವಾಗಿ ಪಡೆದ ಚರ್ಮವನ್ನ ಮಾಡಬಹುದಾ?
0: ಮಾಡಬಹುದು ಮಾಡಬಹುದು, ಅಂದ್ರೆ ಅದನ್ನ ಸರಿಯಾಗಿ ಪ್ರೊಸೆಸ್ ಮಾಡಿ
1: ಪ್ರಿಸರ್ವ್ ಮಾಡಿದ್ರೆ ಅದನ್ನ ಎಲ್ಲಾದ್ರೂ ಎಲ್ಲಿ
0: ಎಲ್ಲಾದ್ರೂ ಯೂಸ್
1: ಮಾಡಬಹುದು. ಮತ್ತೆ ಅಲ್ಲಿ ತಜ್ಞ ವೈದ್ಯರು ಇರಬೇಕು.
0: ಹೌದು, ಉಪಯೋಗಿಸೋರು ಇರಬೇಕು.
1: ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡಬಹುದು ಅಂತ. ಈ ಬಗ್ಗೆ ಒಂದು ಕೋರ್ಸ್ ಈಗ MBBS ಮಾಡಿದ್ಮೇಲೆ ತಾವು ಓದ್ತಿರಲ್ಲ, ಸ್ಪೆಷಲೈಸೇಷನ್ ಸಾಕಷ್ಟು ಅವಕಾಶಗಳಿವೆಯಾ ಓದ್ಲಿಕ್ಕೆ?
0: ಇದೆ, ಕಾಂಪಿಟಿಷನ್
1: ಇದೆ.
0: ಅಂದ್ರೆ MBBS ಮಾಡಿ, MS ಸರ್ಜರಿ ಮಾಡಿ, ಜನರಲ್ ಸರ್ಜರಿ ಮಾಡಿ, ಮತ್ತೆ ಸೂಪರ್ ಸ್ಪೆಷಾಲಿಟಿ ಮಾಸ್ಟರ್ಸ್ ಇನ್ ಚಿರರ್ಜಿ ಅಂತ ಕರೀತೇವೆ.
1: MBBS ಮಾಡಿ, MS ಮಾಡಿದ್ಮೇಲೆ
0: ಸೂಪರ್ ಸ್ಪೆಷಾಲಿಟಿ 3 ವರ್ಷದ್ದು
1: ಅಲ್ವಾ?
0: ಅದು ಪ್ಲಾಸ್ಟಿಕ್ ಅಂಡ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿ.
1: ಓಹೋ, ಸಾಕಷ್ಟು ತಜ್ಞತೆ ಬೇಕಾಗತ್ತೆ, ಸಾಕಷ್ಟು ಜ್ಞಾನ ಬೇಕಾಗತ್ತೆ ಇದರಲ್ಲಿ. ಒಳ್ಳೆಯದು ಮೇಡಮ್, ಈ ಬಗ್ಗೆ ಚರ್ಮದಾನದ ಬಗ್ಗೆ ತಾವು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒಟ್ಟಾರೆ ಒಂದು ಜಾಗೃತಿ ಮೂಡಬೇಕು, ಎಲ್ರಿಗೂ ಗೊತ್ತಿರಬೇಕು ಯಾವ್ಯಾವ ವಿಷಯಗಳನ್ನು ಹೇಗೆ ವೈದ್ಯರು ಅದನ್ನು ಡೀಲ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ಈ ಮಾಹಿತಿ ತುಂಬ ಅಗತ್ಯ ಅಂತ ಅನ್ನಿಸ್ತು. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

आकाशवाणी बेंगलुरु। कार्यक्रम गीत चंद्रिके।

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.